0: ಿಯಲ್ತೆ ನಮ್ಮೆಲ್ಲ ಹೊಸ ತಿಳಿವಿಂಗೆ ಹಳೆಬೀರು ಹೊಸ ತಳಿರು ಮಂಕುತಿಮ್ಮ ಅಂತ. ಯಾವ ತಿಳುವಳಿಕೆ ಸಾವಿರಾರು ವರ್ಷಗಳಿಂದ ನಮ್ಮ ಜನರಿಗೆ ಬೆಳಕಾಗಿದ್ದು ಯಥಾರ್ಥ ದರ್ಶನಕ್ಕೆ ಸಾಧಕವಾಗಿತ್ತೋ ಅದನ್ನು ಹಳೆಯದು ಅನ್ನೋ ಒಂದೇ ಕಾರಣಕ್ಕೆ ಬೇಡ ಅನ್ನೋದು ಮೂರ್ಖತನ ಅಂತಾರೆ ಡಿ ವಿ ಜಿ. ಹೊಸದಾಗಿ ನಮ್ಮ ಬುದ್ಧಿಯುಕ್ತಿಗಳಿಂದ ನಾವು ತಿಳಿದುಕೊಳ್ಳೋದು ಆ ಹಿಂದಿನ ತಿಳಿವಳಿಕೆಯ ಆಧಾರದಿಂದಲೇ ಅಲ್ವಾ. ಒಂದು ಮರ ಅಥವಾ ಗಿಡ ಚಿಗುರೋದು ಹಳೆಯ ಬೇರಿನಿಂದಲೇ ಅಲ್ವಾ. ಆದ್ದರಿಂದ ಸಹಸ್ರಾರು ವರ್ಷಗಳಿಂದ ಯಾವುದನ್ನು ನಂಬಿಕೊಂಡು ಜನ ಬಂದಿದ್ರೋ ಅದನ್ನು ನಾವು ತಳ್ಳಿ ಹಾಕಿದರೆ ಅದರಿಂದ ನಮಗೆ ನಷ್ಟ ಅಂತಾರೆ ಡಿ ವಿ ಜಿ. ಶುಭ ದಿನ ನಿಮ್ಮದಾಗಿರಲಿ. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಕೇಳ್ತಾ ಇರಿ FM ರೇನ್ಬೋ.
1: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
2: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
1: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
2: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ
1: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
2: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.
3: ದೊಡ್ಡ ಸಾಹಿತ್ಯ ಎಂಬುದು ದೊಡ್ಡ ತಪಸ್ಸಿನ ಫಲ. ಅದರ ಜೀವಾಳ ಸತ್ಯದರ್ಶನ. ಬುದ್ಧಿ ಬ್ರಹ್ಮಗಿರಿ, ಕಾವ್ಯ ಕಾವೇರಿ. ಸರಸ್ವತಿಯು ತಪಸ್ಸಿಲ್ಲದ ನೈವೇದ್ಯಕ್ಕೆ ಒಲಿಯಲಾರಳು, ಹೀಗೆಂದವರು ಡಿವಿ ಗುಂಡಪ್ಪನವರು. ಹೆಚ್ಚು ಹೆಚ್ಚು ಓದಿದಂತೆಲ್ಲ ನಮ್ಮ ಅಜ್ಞಾನದ ಅರಿವು ನಮಗುಂಟಾಗುತ್ತದೆ. ಇದು ಕವಿ ಪಿ ಬಿ ಶೆಲ್ಲಿ ಹೇಳಿರುವ ಮಾತು.

ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

ಕೇಳ್ತಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ನಾದಾರ್ಚನೆ ಕಾರ್ಯಕ್ರಮದ ಸಮಯ ಇದು. 6:10 ಆಗಿದೆ. ಈಗ ನಾದಾರ್ಚನೆಯನ್ನು ಶುರು ಮಾಡುವ ಒಂದು ಸುಂದರ ಗೀತೆಯೊಡನೆ, ವಿದ್ಯಾಭೂಷಣರ ಗಾಯನದಲ್ಲಿ ವ್ಯಾಸರಾಜರ ಕೃತಿ, ನಾರಾಯಣ ಎಚ್ ಕೆ ಅವರ ಸಂಗೀತ ಸಂಯೋಜನೆ ಇದೆ. ಹಾಡಿಗೆ ಕೇಳ್ತಾರೆ ಎಫ್ಎಂ ರೈನ್ಬೋ.

ಕೇಳ್ತಾ ಇದು ನಾದಾರ್ಚನೆ ಕಾರ್ಯಕ್ರಮ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ. ನವರಾತ್ರಿ ನಡೀತಾ ಇದೆ. ಇಂದು ನಾವು ನವದುರ್ಗೆಯರ ನಾಲ್ಕನೇ ಅವತಾರದ ಶ್ರೀ ಕೂಷ್ಮಾಂಡ ದೇವಿಯನ್ನ ಆರಾಧಿಸ್ತೀವಿ. ಆಕೆಯ ಮಂದಹಾಸದಿಂದಲೇ ಇಡೀ ಬ್ರಹ್ಮಾಂಡ ಸೃಷ್ಟಿಯಾಯಿತು ಅನ್ನೋ ನಂಬಿಕೆ ಇದೆ. ಕೂ ಅಂತ ಅಂದರೆ ಸಣ್ಣ, ಉಷ್ಮ ಅಂದರೆ ಶಕ್ತಿ, ಹಾಗೂ ಅಂಡ ಅಂದರೆ ಭ್ರೂಣ ಅಥವಾ ಬ್ರಹ್ಮಾಂಡ. ಅಂದರೆ ಇಡೀ ವಿಶ್ವದ ಚೈತನ್ಯವನ್ನು ತನ್ನೊಡಲಿನಲ್ಲಿ ಇಟ್ಕೊಂಡವಳೆ ಈ ಕೂಷ್ಮಾಂಡೆ. ಈ ದೇವಿಗೆ 8 ಕೈಗಳಿರೋದ್ರಿಂದ ಈಕೆಯನ್ನು ಅಷ್ಟಪೂಜಾ ದೇವಿ ಅಂತ ಕೂಡ ಕರೀತಾರೆ. ಸಿಂಹವಾಹಿನಿಯಾದ ಈಕೆ ಕೈಯಲ್ಲಿ ಕಮಂಡಲ, ಧನಸ್ಸು, ಬಾಣ, ಚಕ್ರ, ಗದೆ ಮತ್ತು ಜಪಮಾಲೆಯನ್ನು ಇಟ್ಕೊಂಡಿರ್ತಾಳೆ.

ಬ್ರಹ್ಮಾಂಡದಲ್ಲಿ ಸೂರ್ಯನಿಗೂ ಕೂಡ ಪ್ರಕಾಶ ಮತ್ತು ತೇಜಸ್ಸನ್ನ ನೀಡುವಂತಹ ಮೂಲ ಶಕ್ತಿಯೇ ಈ ಕೂಷ್ಮಾಂಡ ದೇವಿ ಅಂತ ಪುರಾಣಗಳು ಹೇಳುತ್ತೆ. ಹಾಗೆಯೇ ಇನ್ನೊಂದು ವಿಚಾರ ಏನು ಗೊತ್ತಾ, ಇವತ್ತಿನ ದಿನ ಬಹಳಷ್ಟು ಜನರ ಮನೆಗಳಲ್ಲಿ ಬೂದುಗುಂಬಳಕಾಯಿಂದ ಮಾಡಿದ ಸಿಹಿ ತಿನಿಸುಗಳು ಮತ್ತು ಪಾಯಸವನ್ನು ಮಾಡ್ತಾರೆ. ಈ ಬೂದುಗುಂಬಳಕಾಯಿ ತಾಯಿಗೆ ಬಹಳ ಇಷ್ಟವಾದ ವಸ್ತು ಅಂತ ಹೇಳ್ತಾರೆ. ಹಾಗಾಗಿ ನೈವೇದ್ಯಕ್ಕೆ ಸಾಮಾನ್ಯವಾಗಿ ಈ ದಿನ ಬೂದುಗುಂಬಳಕಾಯಿಯನ್ನು ಉಪಯೋಗಿಸಿ ಸಿಹಿ ತಿಂಡಿಯನ್ನು ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ನವರಾತ್ರಿ ಬಗ್ಗೆ ಮಾತಾಡೋದಕ್ಕಂತೂ ಖಂಡಿತ ಬಹಳಷ್ಟಿದೆ. ಮುಂದೆ ಎರಡು ಸುಂದರ ಗೀತೆಗಳು. ಮೊದಲನೇದು ಶಿಶುನಾಳ ಶರೀಫ್ರ ರಚನೆಯಲ್ಲಿ ಮೂಡಿಬಂದಂತಹ ಸುಂದರ ಗೀತೆ. ಅದಾದ ನಂತರ ವಿದ್ಯಾಭೂಷಣರ ಧ್ವನಿಯಲ್ಲಿ ವಿಜಯದಾಸರ ಮತ್ತೊಂದು ಸುಂದರ ಕೃತಿ. ಕೇಳ್ತಾ ಇರಿ FM Rainbow.

ಕೇಳ್ತಾ ಇದ್ರ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು. ನಾದಾರ್ಚನೆಯಲ್ಲಿ ಸಾಗ್ತಾ ಇದ್ದೀವಿ. ನವರಾತ್ರಿ ಭಾರತಾದ್ಯಂತ ಅನೇಕ ರೂಪ ವಿಧಗಳಲ್ಲಿ ಆಚರಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ನವರಾತ್ರಿ ಅಂದರೆ ನೆನಪಾಗುವುದೇನೆ ಮೈಸೂರು ದಸರಾ, ಜಂಬೂ ಸವಾರಿ, ದೀಪಾಲಂಕಾರ, ಚಾಮುಂಡೇಶ್ವರಿ ತಾಯಿಯ ಕೃಪೆ, ನಾಡಹಬ್ಬ ಅದ್ಧೂರಿಯಾಗಿ ನಡೀತಾ ಇದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆ ಬಹಳ ವಿಶೇಷ, ಎಲ್ಲರಿಗೂ ಗೊತ್ತಿರಬಹುದು. ಅಲ್ಲಿ ದುರ್ಗಾ ಪೂಜೆ ಜಗತ್ಪ್ರಸಿದ್ಧ ಅಂತಲೇ ಹೇಳ್ಬೋದು. ಬೃಹತ್ ಪೆಂಡಾಲ್ಗಳು ಹಾಗೆ ಧನುಚಿ ನೃತ್ಯ ಮಾಡ್ತಾರೆ. ಢಾಕ್ ವಾದ್ಯದ ಸದ್ದು ಪ್ರತಿಯೊಬ್ಬರಲ್ಲೂ ಕೂಡ ರೋಮಾಂಚನವನ್ನು ಉಂಟು ಮಾಡುತ್ತೆ. ಇದೇ ನವರಾತ್ರಿಯಲ್ಲಿ ಗುಜರಾತ್ ಕಡೆ ನೋಡಿದ್ರೆ ಅಲ್ಲಿ ನೃತ್ಯದ ಜಾತ್ರೆ ಅಂತ ಹೇಳಬಹುದು. ಸಾಂಪ್ರದಾಯಿಕ ಉಡುಪಿನಲ್ಲಿ ಧರಿಸಿ ಬಣ್ಣ ಬಣ್ಣದ ದಾಂಡಿಯ ಹಾಗೂ ಗರ್ಭ ನೃತ್ಯ ಮಾಡುವುದು ಅಲ್ಲಿಯ ಅಪೂರ್ವ ಪದ್ಧತಿ. ತಮಿಳುನಾಡಿನಲ್ಲಿ ನೋಡೋದಾದರೆ ಗೋಲು ಹಬ್ಬ, ಇದು ನಮ್ಮ ಕರ್ನಾಟಕದಲ್ಲಿ ಕೂಡ ಕೇಳ್ತೀವಿ. ಗೊಂಬೆ ಹಬ್ಬ ಅಂದರೆ ದಸರಾನೇ ನಮಗೆ. ಸಾಲು ಸಾಲಾಗಿ ದೇವತೆಗಳ ಗೊಂಬೆಗಳನ್ನು ಜೋಡಿಸಿ ಪೂಜೆ ಮಾಡೋದು, ಹಾಗೆ ಮನೆಗೆ ಬಂದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ನೀಡಿ ಗೌರವಿಸೋದು. ಉತ್ತರ ಪ್ರದೇಶ, ದೆಹಲಿ ಹಾಗೂ ಪಂಜಾಬ್ ದಿನಗಳಲ್ಲಿ 9 ದಿನಗಳ ಕಾಲ ರಾಮ್ಲೀಲಾ ನಾಟಕ ಅಭಿನಯಿಸಿ ವಿಜಯದಶಮಿಯಂದು ರಾವಣನ ದಹನ ಮಾಡುವ ಸಂಪ್ರದಾಯ ಬಹಳಷ್ಟು ಕಡೆ ಇದೆ. ಸೊ ಕೇರಳದಲ್ಲಿ ಕೂಡ ನವರಾತ್ರಿ ಕೊನೆಯ ದಿನಗಳಲ್ಲಿ ಸರಸ್ವತಿ ಪೂಜೆಗೆ ಬಹಳಷ್ಟು ಆದ್ಯತೆ. ವಿಜಯದಶಮಿಯಂದು ಪುಟ್ಟ ಮಕ್ಕಳಿಗೆ ಅಲ್ಲಿ ಅಕ್ಷರ ಬರೆಸಿ ವಿದ್ಯಾರಂಭ ಮಾಡಿಸ್ತಾರೆ. ಸೊ ಇನ್ನು ಬಹಳಷ್ಟು ಕಡೆ ಬಹಳಷ್ಟು ವಿಧವಾಗಿ ನವರಾತ್ರಿಯನ್ನು ಬಹಳ ಸಂಭ್ರಮದಿಂದ ಆಚರಿಸ್ತಾರೆ. ಸೊ ನಿಮ್ಮ ಮನೆಗಳಲ್ಲೂ ಕೂಡ ಹೀಗೆ ಆಗ್ತಿರಬಹುದು ಅಂತ ಭಾವಿಸ್ತೀನಿ. ಸೊ ಮತ್ತೆರಡು ಸುಂದರ ಗೀತೆಗಳು ನಾಗವಲ್ಲಿ ನಾಗರಾಜ್, ಪಿ ರಮಾ, ಚಂದ್ರಿಕಾ ಹಾಗೂ ವಸಂತ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಸುಂದರ ಗೀತೆ. ಅದಾದ ನಂತರ ಶ್ರೀ ಲಕ್ಷ್ಮೀ ಚಾಮುಂಡೇಶ್ವರಿ ಅನ್ನುವ ಸುಂದರ ಕೃತಿ, ಅಂಜನಪ್ಪ ಸ್ವಾಮಿ ಅವರ ರಚನೆ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ಇದು ನಾದಾರ್ಜನೆ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ. ನವರಾತ್ರಿಯಲ್ಲಿ 9 ದಿನಗಳ ಕಾಲ ಅನೇಕರ ಮನೆಗಳಲ್ಲಿ ಅಖಂಡ ದೀಪವನ್ನು ಉರಿಸಲಾಗುತ್ತೆ. ಈ ದೀಪ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ಭರವಸೆಯನ್ನು ಹೆಚ್ಚು ಮಾಡುತ್ತಂತೆ. ನವರಾತ್ರಿಯಲ್ಲಿ ಸಣ್ಣ ಸಣ್ಣ ಮಕ್ಕಳಲ್ಲಿ ದೇವಿಯ ಸ್ವರೂಪವನ್ನು ಕಾಣುವಂತಹ ಪದ್ಧತಿ ಅನೇಕರ ಮನೆಗಳಲ್ಲಿ ಕಾಣ್ತೀವಿ ಅಲ್ವಾ. ಕುಮಾರಿ ಪೂಜೆ ಅಂತ ಮಾಡುತ್ತೆ. ಅಲ್ಲಿ ಇಷ್ಟವಾದ ಅಂದರೆ ಆ ಮಗುವಿಗೆ ಇಷ್ಟವಾದ ಸಿಹಿ ತಿಂಡಿ ಕಾಣಿಕೆಗಳನ್ನು ನೀಡುವ ಸುಂದರ ಸಂಪ್ರದಾಯ ಅನೇಕರ ಮನೆಗಳಲ್ಲಿ ಇವತ್ತಿಗೂ ಕೂಡ ನಡ್ಕೊಂಡು ಬಂದಿದೆ. ನಾವು ಜೀವನೋಪಾಯಕ್ಕೆ ಬಳಸುವಂತಹ ಉಪಕರಣಗಳು, ಪುಸ್ತಕ, ವಾಹನ ಹಾಗೂ ಕೆಲವು ಆಯುಧಗಳಿಗೆ ಕೃತಜ್ಞತೆ ಸಲ್ಲಿಸಲು ಕೂಡ ಆಯುಧ ಪೂಜೆಯನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತೀವಿ. ಸೊ ನಮ್ಮಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇದನ್ನು 9 ದಿನ ಮಾಡ್ತೀವಿ. ಆದರೆ ಅನೇಕ ಭಾಗಗಳಲ್ಲಿ, ಭಾರತದ ಅನೇಕ ಭಾಗಗಳಲ್ಲಿ ಇದನ್ನು ನವರಾತ್ರಿಯ ಬೇರೆ ಬೇರೆ ದಿನಗಳಲ್ಲಿ ಆಚರಿಸುವ ಪದ್ಧತಿ ಕೂಡ ಇದೆ. ಮತ್ತೆರಡು ಸುಂದರ ಗೀತೆಗಳು ಆರ್ ಎನ್ ಜೆ ಗೋಪಾಲ್ ರವರ ಸಾಹಿತ್ಯ ಮತ್ತು ರಚನೆ ಮತ್ತು ಸಂಗೀತ ಸಂಯೋಜನೆ ಕೂಡ ಅವರದೇನೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಸುಂದರ ಕವಿತೆ, ಅದಾದ ನಂತರ ಮಾಲತಿ ಶರ್ಮಾ ಹಾಗೂ ಬಿ ಆರ್ ಗೀತಾ ಅವರ ಧ್ವನಿಯಲ್ಲಿ ಸುಂದರ ಕೃತಿ, ಕುಲಶೇಖರಿ ಅವರ ರಚನೆ. ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

0: ಸಮಯ ಹೇಳ್ತಾ ಇದೆ 6:48 ಆಗಿದೆ ಅಂತ. ಸೊ ನವರಾತ್ರಿ ನಡೀತಾ ಇದೆ. ರಾಜ್ಯ ಯಾವುದೇ ಇರಲಿ, ಆಚರಣೆಗಳ ಶೈಲಿ ಬೇರೆಯಾಗಿದ್ರು ಕೂಡ ಕೆಡಕಿನ ಮೇಲೆ ಒಳತಿನ ವಿಜಯವನ್ನು ಆಚರಿಸುವ ಭಾವನೆ ಭಾರತಾದ್ಯಂತ ಒಂದೇ ಆಗಿದೆ. ಸೊ ಇಂದಿನ ಈ ಶುಭ ದಿನದಂದು ಕುಷ್ಮಾಂಡದೇವಿ ನಿಮ್ಮೆಲ್ಲರಿಗೂ ಉತ್ತಮ ಆರೋಗ್ಯ, ಜ್ಞಾನ ಹಾಗೂ ಧನಾತ್ಮಕ ಶಕ್ತಿಯನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಕೇಳ್ತಾ ಇರಿ FM ರೇನ್ಬೋ.
1: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.
0: ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಪುರಾತತ್ವ ಪರಂಪರೆ ರಕ್ಷಣೆ ಪರಂಪರೆ ನಮ್ಮೆಲ್ಲರ ಹೊಣೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪುರಾತತ್ವ ಇಲಾಖೆ.

0: ರಿಯಾಯಿತಿ ದರದಲ್ಲಿ ಇಲಾಖೆ ಪ್ರಕಾಶಿಸಿದ ಪುಸ್ತಕಗಳು ಲಭ್ಯ.
1: ಮಾಹಿತಿಗಾಗಿ www.karnatakaarchaeology.gov.in.
2: ರೇಡಿಯೋ ಕ್ವಿಜ್ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರ ನಿರೀಕ್ಷಿಸಿ.
3: ನೊಳಂಬರ ರಾಜಧಾನಿ ಯಾವುದಾಗಿತ್ತು?
4: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇರವನದ ದೀಪಕ್ ಕಾರ್ ಸಾಗರ್. ಇವತ್ತಿನ ಪ್ರಾಚ್ಯ ಪ್ರಜ್ಞೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ
3: ಸುಂಕಂ ಗೋವರ್ಧನ್ ರವರು ಇದ್ದಾರೆ. ಅವರೊಂದಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಇತಿಹಾಸ, ಇತಿಹಾಸ ಪ್ರಜ್ಞೆ, ಪ್ರಾಚ್ಯ ಪ್ರಜ್ಞೆ, ಪುರಾತತ್ವ ಹಾಗೂ ಮೊನೋಗ್ರಾಫ್ ಕುರಿತು ಒಂದಿಷ್ಟು ಮಾಹಿತಿಯನ್ನ ಕೇಳೋಣ. ಸರ್, ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸರ್ ನಮಸ್ಕಾರ.
5: ನಮಸ್ಕಾರ
3: ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡ್ಬೋದಾ ಸರ್?
5: ಇತಿಹಾಸ, ಶಾಸನಗಳು, ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ ಇವುಗಳ ಅಂತರ್ ಸಂಬಂಧದ ಅಧ್ಯಯನ ನನ್ನ ಪ್ರಧಾನವಾದಂತಹ ಆಸಕ್ತಿಯ ಕ್ಷೇತ್ರ. ಶಾಸನ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಕರ್ನಾಟಕ ಇತಿಹಾಸ ಅಕಾಡೆಮಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು, ಮಿಥಿಕ್ ಸೊಸೈಟಿ ಇಲ್ಲೆಲ್ಲ ನನಗೆ ಒಳ್ಳೆ ಪ್ರೇರಣೆ ಸಿಕ್ತು.
3: ಏನ್ ಸರ್ ಮೊನೋಗ್ರಾಫ್ ಅಂತಂದ್ರೆ, ತಾವು ಇದ್ರ ಮೇಲೆ ಏನೇನ್ ಕೆಲಸ ಮಾಡಿದಿರಿ ಸರ್?
5: ಸಾಮಾನ್ಯವಾಗಿ ಮೊನೋಗ್ರಾಫ್ ಅಂತಂದ್ರೆ ಒಂದು ನಿರ್ದಿಷ್ಟವಾದ ವಸ್ತು ವಿಷಯದ ಬಗ್ಗೆ, ಒಂದು ಕ್ಷೇತ್ರದ ಬಗ್ಗೆ ತಲಸ್ಪರ್ಶಿಯಾದ ಅಧ್ಯಯನವನ್ನ ಮಾಡುವಂತದ್ದು.
4: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡ್ಬರೋಣ.
6: ಏನಮ್ಮೆ ಬೆಳಗ್ ಬೆಳಗ್ಗೆ ಮುಂಚೆ ಇಂತ ಗೋಣಿ ಚೀಲದಾಗೇನ ಭಾರವಾಗಿ ಎತ್ಕೊಂಡು ಹೋಯ್ತಿದ್ಯಾ?
7: ಓ ಇದೆ, ಏನಿಲ್ಲ ಕಣಣ, ಅದೇ ನಮ್ಮ ಹಳೆ ದೇವಸ್ಥಾನ ಐತಲ್ಲ, ಆ ಹಳೆ ದೇವಸ್ಥಾನದಾಗೆ ನಮ್ಮ ಅಯ್ಯನವರು ಪೂಜೆ ಮಾಡ್ಬೇಕಾದ್ರೆ ವಿಗ್ರಹದ ಕೈಯ ಮುರಿದೋಯ್ತು. ಹಳೇದಲ್ವೇ, ಅದ್ ಮತ್ತೇನಕ್ಕೆ ಇಟ್ಕೊಳ್ಳೋದು ಅಪ್ಸಕುನ ಅಂತ ಹರಿಯೋ ನೀರು ಕಾವೇರಿ ಚಾನಲ್ಗೆ ಬಿಡಣ ಅಂತ ಹೋಯ್ತಾ ಇದೀನಿ.
6: ಓಹೋ, ಏನ್ ತಪ್ಪು ಮಾಡಕ್ ಹೊಂಟಿದ್ದೀಯಮ್ಮ ನೀನು? ಅವಶೇಷಗಳ ತಿದ್ದುಪಡಿ ಅಧಿನಿಯಮ 2024 ಏನ್ ಹೇಳತ್ ಗೊತ್ತಾ ನಿಂಗೆ? ಈ ರೀತಿ ಎಲ್ಲ ಅವಶೇಷಗಳನ್ನ ಹಿಂಗೆ ಧ್ವಂಸ ಮಾಡೋದು, ಕೆರೆ ಬೀಸಾಕದೆಲ್ಲ ದಂಡನೀಯ ಅಪರಾಧ ಅಂತ ಈ ಅಧಿನಿಯಮದಡಿ ಇಂಥ ಅವಶೇಷಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಅವಕಾಶ ಐತೆ. ಇದ್ರ ಬಗ್ಗೆ ನಿಂಗೆ ಆಮೇಲೆ ವಿವರವಾಗಿ ಹೇಳ್ತೀನಿ. ಈಗ ಮೊದ್ಲು ಆ ಚೀಲನ್ ತಗೊಂಡೋಗಿ ವಿಗ್ರಹದ ಹತ್ರ ಎಲ್ಲಿತ್ತು ಅಲ್ಲೇ ಇಡು. ನಾನ್ ನಿಂಗೆ ಪುನರುಜ್ಜೀವನ ಮಾಡೋದ್ರ ಬಗ್ಗೆ ಆಮೇಲೆ ನಿಂಗೆ ಹೇಳ್ತೀನಿ.
7: ಓ ಹೌದೇ, ನಮ್ಗೆ ಯಾಕೆ ಬಿಡೋಣ, ಅದ್ ಎಲ್ಲಿತ್ತೋ ಅಲ್ಲೇ ತಗೊಂಡೋಗಿ ಇಟ್ಬಿಡ್ತೀನಿ.
3: ಈ ನೊಳಂಬರು ಅಂದ್ರೆ ಯಾರು, ಇವ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ಬೋದು?
5: ನೊಳಂಬರು ಅನ್ನೋದು ಅವರು ಬಹಳ ಬಹುಶಃ ಗಂಗರ ಸಮಕಾಲೀನರಾಗಿ ಆರಂಭದಿಂದ ಇದ್ದಿರಬೇಕು. ನೊಳಂಬರು ಅಂತಂದ್ರೆ ಅವರು ಮೂಲತಃ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತವರು. ಸೊ ರಾಜ್ಯವನ್ನ ಕಟ್ಟಿ ಆ ರಾಜ್ಯದ ಮೇಲೆ ಪ್ರಭುತ್ವವನ್ನ ಸಾಧಿಸಿ ತಮ್ಮ ಸಮಕಾಲೀನ ಅರಸರಾದಂತಹ ಬಾಣರು, ವೈದುಂಬರು ಅವ್ರನ್ನೆಲ್ಲ ನಿರಂತರ ಜೊತೆ ಸಂಘರ್ಷವನ್ನು ಮಾಡ್ತಾ ಒಡೆಗೆ ಬಹಳ ದೊಡ್ಡ ರಾಜರುಗಳಾದಂತ ಗಂಗರ ದೊರೆಗಳ ಜೊತೆ ಅವರು ಹೋರಾಟಗಳನ್ನ ಮಾಡಿಕೊಂಡು ರಾಷ್ಟ್ರಕೂಟರಿಗೂ ಗಂಗರಿಗೂ ಅಧೀನವಾಗಿ ಇದ್ದುಕೊಂಡು ತಮ್ಮ ರಾಜ್ಯವನ್ನ ವಿಸ್ತಾರ ಮಾಡಿದಂತವರು ನೊಳಂಬರು.
3: ಇವತ್ತಿನ ಒಂದು ಇತಿಹಾಸ ವಿದ್ಯಾರ್ಥಿಗಳಿಗೆ, ಶಾಸನಾಸಕ್ತರಿಗೆ ಒಂದು ಏನು ಕಿವಿಮಾತು ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಕಾರ್ಯಕ್ರಮದ ಮುಖಾಂತರ?
5: ಇತಿಹಾಸದಲ್ಲಿ ಸ್ವಲ್ಪ ಆಸಕ್ತಿ ಮೂಡಿಸಿಕೊಂಡಿದ್ದ ಇತಿಹಾಸೇತರ ಕ್ಷೇತ್ರದ ವ್ಯಕ್ತಿಗಳು ಇವಾಗ ತೊಡಗಿಸ್ಕೊಳ್ಳೋದು ಜಾಸ್ತಿ ಆಗಿದೆ. ಕೆಲವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಂದಿದ್ದಾರೆ, ಬೇರೆ ಬೇರೆ ಫರ್ಮ್ ನಲ್ಲಿ ಕೆಲಸ ಮಾಡೋರು ಇವಾಗ ಶಾಸನಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಕೇವಲ ಕರ್ನಾಟಕದಲ್ಲದೆ ಕರ್ನಾಟಕದ ಹೊರಗಡೆ ಕೂಡ ಕನ್ನಡ ಶಾಸನಗಳ ಬಗ್ಗೆ ವಿಶೇಷವಾದ ಅಧ್ಯಯನ ಮಾಡ್ತಾ ಇರುವಂತವರಿದ್ದಾರೆ. ಯಾವುದೇ ರೀತಿಯ ಸ್ಮಾರಕ ಶಿಲ್ಪಗಳು, ಯಾವ್ದಾದ್ರು ದೇವಾಲಯದ ಪಾಳು ದೇವಾಲಯದ ಅವಯವಗಳಿರ್ಬೋದು, ಆ ದೇವಾಲಯಗಳಲ್ಲಿ ಬಿದ್ದು ಹೋಗಿರುವಂತ ಮೂರ್ತಿಗಳಿರ್ಬೋದು, ಇವೆಲ್ಲವನ್ನೂ ನಾಶ ಮಾಡದೆ. ಕೆಲವು ಊರುಗಳಲ್ಲಿ ನಾವು ಕ್ಷೇತ್ರ ಕಾರ್ಯ ಮಾಡುವಾಗ ನೋಡಿದೀವಿ, ಇದು ದೇವರ ವಿಗ್ರಹ ಒಂದು ಕೈ ಮುರಿದೋಗಿದ್ರೆ ಸಾಕು, ಅದನ್ನ ತಗೊಂಡೋಗಿ ಕೆರೆನಲ್ಲಿ ಬಿಟ್ಬಿಡ್ತಾರೆ. ಹಾಗಾಗಿ ಪ್ರತಿ ಊರಿನಲ್ಲಿ ಇರ್ತಕ್ಕಂತ ಇಂತಹ ಇತಿಹಾಸದ ಪಳೆಯುಳಿಕೆಗಳು ನಾವು ನಾಶ ಮಾಡಬಾರ್ದು. ಅದು ಮುಂದಿನ ಇತಿಹಾಸ ಕಟ್ಟೋದಕ್ಕೆ ಅದೇ ನಮಗೆ ಮೂಲ ಪ್ರೇರಣೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು.
3: ಇಲ್ಲಿಯವರೆಗೆ ಬಹಳಷ್ಟು ಮಾಹಿತಿಯನ್ನ ನಮ್ಮ ಯುವಜನತೆಗೆ ತಾವು ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು, ನಮಸ್ಕಾರ.
2: ಈಗ ರೇಡಿಯೋ ಕ್ವಿಜ್ಗೆ ಉತ್ತರ.
4: ಕ್ರಿಸ್ತ ಶಕ 8-11 ಶತಮಾನದವರೆಗೆ ಆಳಿದ ನೊಳಂಬರ ರಾಜಧಾನಿ ಚಿತ್ರದುರ್ಗ ಮತ್ತು ಹೇಮಾವತಿ ಆಗಿತ್ತು.
2: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಸಂಘ ಸಂಸ್ಥೆ ಟ್ರಸ್ಟ್ ಎನ್ಜಿಒಗಳಿಂದ ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳುವ ವಿಶೇಷ ಯೋಜನೆ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnatakaarchaeology.gov.in.
2: ಸ್ನೇಹಿತರೆ, ಸಮಯ ಆಗ್ತಿದೆ 6:55. ಇನ್ ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಥಾ ಕೆನಡಾ ದೇಶಸ್ಯ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ ಚ ದ್ವಯೋಃ ದೇಶಯೋಃ ದ್ವಿಪಕ್ಷೀಯ ಸಂಬಂಧೇಷು ಪ್ರಾಪ್ತಾಂ ಸಕಾರಾತ್ಮಕ ಪ್ರಗತಿಂ ಅಗ್ರೆ ನೇತುಂ ತಥಾ ಸಾಮರಿಕ ಸಹಯೋಗಸ್ಯ ಪ್ರಮುಖ ಕ್ಷೇತ್ರೇಷು ಸಾರ್ಥಕ ಪರಿಣಾಮಾನಿ ಪ್ರಾಪ್ತುಂ ಸಹಮತಿಂ ಪ್ರಕಟಿತವಂತೌ. ಏತೇಷು ಕ್ಷೇತ್ರೇಷು ವಾಣಿಜ್ಯಂ, ಊರ್ಜಾ ಕ್ಷೇತ್ರಂ, ಪ್ರೌದ್ಯೋಗಿಕಿ, ಸುರಕ್ಷಾ ತಥಾ ಉಭಯೋಃ ದೇಶಯೋಃ ಜನಾನಾಂ ಮಧ್ಯೆ ಪಾರಸ್ಪರಿಕ ಸಂಬಂಧಾಃ ಸಮ್ಮಿಲಿತಾಃ ಸಂತಿ. ಉಭಯೋಃ ಮಧ್ಯೆ ದೂರಭಾಷ ಮಾಧ್ಯಮೇನ ಸೌಹಾರ್ದಪೂರ್ಣಃ ಫಲದಾಯಕಃ ಚ ಸಂವಾದಃ ಜಾತಃ. ಶ್ರೀ ಮೋದಿ ಸಾಮಾಜಿಕ ಸಂಚಾರ ಪಟಲೇ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೇ ಉಕ್ತವಾನ್ ಯತ್ ಭಾರತಂ ಕನಾಡಾ ದೇಶಶ್ಚ ಮಿಲಿತ್ವಾ ಅಧಿಕ ಸ್ಥಿರಸ್ಯ ಸಮೃದ್ಧಸ್ಯ ಚ ವಿಶ್ವಸ್ಯ ನಿರ್ಮಾಣೆ ಯೋಗದಾನಂ ದತ್ತಃ. ಏತನ್ಮಧ್ಯೆ ಕನಾಡಾ ದೇಶಸ್ಯ ವಿದೇಶ ಮಂತ್ರಿ ಅನಿತಾ ಆನಂದಃ ಹ್ಯಃ ಸಾಯಂಕಾಲೇ

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಿಸ್ವಾರ್ಥ ಸ್ನೇಹಕ್ಕೆ ಸಾವಿಲ್ಲ, ಪರಸ್ಪರ ಗೌರವ, ನಿರಾಡಂಬರ, ಪ್ರಾಮಾಣಿಕತೆ, ನಿಷ್ಠುರತೆ, ಸರಳತೆ ಮತ್ತು ಶುದ್ಧ ಮನಸ್ಸು, ಇವು ಇರುವಲ್ಲಿ ಸ್ನೇಹ ಶಾಶ್ವತ. ಗೆಳೆಯರ ಸ್ಮರಣೆ ಎಂದರೆ ಗೆಳೆತನದ ವೃಕ್ಷಕ್ಕೆ ನೀರೆರೆದಂತೆ.
2: ಕಹ ಸ್ನೇಹ ಸದ್ಭಾವ, ಇತರರಿಗೆ ಒಳಿತಾಗಲಿ ಎಂಬ ನಿರ್ಮಲ ಭಾವನೆ ಸದ್ಭಾವ, ಅದೇ ಸ್ನೇಹ. ಹೀಗೆಂದಿದೆ ಹಿತೋಪದೇಶ. ಸ್ನೇಹ ವಿಕಾಸ, ದ್ವೇಷ ವಿನಾಶ.
3: ಸ್ನೇಹಿತರೆ, ಸಮಯ ಆಗ್ತದೆ 7:05. ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಡೆಂಗ್ಯೂ ಲಸಿಕೆ ಪರಿಶೀಲನೆ ನಡೆಸಿ ವರದಿ ನೀಡಲು ಆರೋಗ್ಯ ಇಲಾಖೆಯಿಂದ ವಿಶೇಷ ಸಮಿತಿ ರಚನೆ, ಸಚಿವ ಯುಟಿ ಖಾದರ್. ಕರ್ನಾಟಕದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸ್ಟಾರ್ಟ್ಅಪ್ಗಳನ್ನು ಬಳಸಿಕೊಳ್ಳುವ ಹೊಸ ನೀತಿ ರಚನೆಗೆ ನಿರ್ಧಾರ, ಸಚಿವ ಕೆಜೆ ಜಾರ್ಜ್. ಬಡತನ ಮತ್ತು ಆರೋಗ್ಯ ರಕ್ಷಣೆಯ ನಡುವಿನ ಸಮೀಕರಣವನ್ನು ಬದಲಾಯಿಸುವ ಆಯುಷ್ಮಾನ್ ಭಾರತ್ ಯೋಜನೆ. ನಿಗದಿತ ಅವಧಿಯೊಳಗೆ ಹಣ ಪಾವತಿಸದ ಕೈಗಾರಿಕಾ ನಿವೇಶನಗಳ ರದ್ದು, ಸಚಿವ ಎಂಬಿ ಪಾಟೀಲ್. ವಾರ್ತೆಗಳ ವಿವರ: ಡೆಂಗ್ಯೂ ಲಸಿಕೆಯ ಕುರಿತು ಪರಿಶೀಲನೆ ನಡೆಸಿ ವರದಿ ನೀಡಲು ಆರೋಗ್ಯ ಇಲಾಖೆಯಿಂದ ವಿಶೇಷ ಸಮಿತಿಯೊಂದನ್ನು ರಚಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಟಕೆಡಾ ಸಂಸ್ಥೆಯ ವತಿಯಿಂದ ಫ್ರಾಮ್ ಅವೇರ್ನೆಸ್ ಟು ಆಕ್ಷನ್, ಅಡ್ವಾನ್ಸಿಂಗ್ ಡೆಂಗ್ಯೂ ಪ್ರಿವೆನ್ಷನ್ ಇನ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಈ ಸಮಿತಿಯು ಸಂಸ್ಥೆಯ ಸಂಶೋಧನೆ ಹಾಗೂ ಲಸಿಕೆಯ ಪರಿಣಾಮವನ್ನು ಪರಿಶೀಲಿಸಿ ಐಸಿಎಂಆರ್ ಜೊತೆಗೂ ಸಮಾಲೋಚನೆ ನಡೆಸಲಿದೆ. ಸಮಿತಿಯ ವರದಿ ಹಾಗೂ ಎಲ್ಲ ಅಧಿಕೃತ ಪ್ರಕ್ರಿಯೆಗಳ ಬಳಿಕ ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಇಂದು ಸಾರ್ವಜನಿಕ ಆರೋಗ್ಯದ ಸ್ವರೂಪ ಬದಲಾಗಿದ್ದು, ಮಾನವ ಪ್ರಾಣಿ ಮತ್ತು ಪರಿಸರದ ಆರೋಗ್ಯವನ್ನು ಒಟ್ಟಾಗಿ ನೋಡುವ ಒನ್ ಹೆಲ್ತ್ ಪರಿಕಲ್ಪನೆ ಮುನ್ನೆಲೆಗೆ ಬಂದಿದೆ. ಡೆಂಗ್ಯೂ ಕೇವಲ ವ್ಯಕ್ತಿಯ ಅನಾರೋಗ್ಯವಲ್ಲ, ಅದು ಪರಿಸರ ಹಾಗೂ ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ನೇರವಾಗಿ ಸಂಬಂಧಿಸಿದೆ. ಇದು ಕುಟುಂಬಗಳನ್ನು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸುವುದಲ್ಲದೆ ಸರ್ಕಾರದ ಮೇಲೂ ಭಾರಿ ಹೊರೆ ಉಂಟುಮಾಡುತ್ತದೆ ಎಂದರು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ನವೆಂಬರ್ ತಿಂಗಳ ಅಂತ್ಯದೊಳಗೆ 800 ಕೋಟಿ ವೆಚ್ಚದಲ್ಲಿ 100 ಶಾಲೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್ ಮತ್ತು ವಕ್ಫ್ ಸಚಿವರೂ ಆಗಿರುವ ಯುಟಿ ಖಾದರ್ ತಿಳಿಸಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಿವಿಧ ವಿದ್ಯಾರ್ಥಿ ವೇತನಗಳು ಯೋಜನೆಗಳು ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಕಾರ್ಯಕ್ರಮ

0: ಕಾರ್ಯಕ್ರಮಗಳ ಕುರಿತು ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮೌಲಾನಾ ಆಜಾದ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಶಾಲೆಗಳ ಶಂಕುಸ್ಥಾಪನೆಗೆ ಬೇಕಾದ ಸಿದ್ದತೆಯನ್ನು ಮಾಡುತ್ತಿದ್ದೇವೆ ಎಂದರು. ಕರ್ನಾಟಕದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೊಸ ತಂತ್ರಜ್ಞಾನ, ಉತ್ಪನ್ನಗಳು ಮತ್ತು ನವೀನ ಪರಿಹಾರಗಳನ್ನು ರೂಪಿಸಲು ಸ್ಟಾರ್ಟ್ಅಪ್ಗಳನ್ನು ಬಳಸಿಕೊಳ್ಳುವ ಉದ್ದೇಶದಿಂದ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಟೂರಿಸಂ ಸ್ಟಾರ್ಟ್ಅಪ್ ಪ್ರಮೋಷನ್ ಪಾಲಿಸಿ ರೂಪಿಸಲಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಪ್ರವಾಸೋದ್ಯಮ ಕ್ಷೇತ್ರದ ನೈಜ ಸಮಸ್ಯೆಗಳು ಮತ್ತು ಅಗತ್ಯಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಸ್ಟಾರ್ಟ್ಅಪ್ಗಳು, ಯುವ ಉದ್ಯಮಿಗಳು ಮತ್ತು ನವೋದ್ಯಮಿಗಳಿಗೆ ಅವಕಾಶ ಕಲ್ಪಿಸುವುದು ಉದ್ದೇಶಿತ ನೀತಿಯ ಪ್ರಮುಖ ಆಶಯವಾಗಿದೆ. ಪ್ರವಾಸಿಗರ ಅನುಭವ, ಡಿಜಿಟಲ್ ಸೇವೆಗಳು, ಪ್ರವಾಸಿ ತಾಣಗಳ ನಿರ್ವಹಣೆ, ಸುಸ್ಥಿರ ಪ್ರವಾಸೋದ್ಯಮ, ಸ್ವಚ್ಛತೆ, ಸಂಚಾರ ಸುರಕ್ಷತೆ, ಪ್ರವೇಶ ಸೌಲಭ್ಯ, ಪ್ರವಾಸಿ ಮಾಹಿತಿ ಹಾಗೂ ಸ್ಥಳೀಯ ಅನುಭವಗಳ ಅಭಿವೃದ್ಧಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ಪರಿಹಾರಗಳನ್ನು ರೂಪಿಸಲು ನೀತಿಯಡಿ ಅವಕಾಶ ಕಲ್ಪಿಸುವ ಕುರಿತು ಪರಿಶೀಲಿಸಲಾಗುವುದು ಎಂದು ಅವರು ಹೇಳಿದರು. ಅನ್ನಭಾಗ್ಯ ಸೇರಿದಂತೆ ವಿವಿಧ ಸಾರ್ವಜನಿಕ ವಿತರಣಾ ಯೋಜನೆಗಳ ಫಲಾನುಭವಿಗಳು ಸ್ವತಃ ಇಕೆವೈಸಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸುವ ಅನ್ನ ಸೇವೆ ಮೊಬೈಲ್ ಆಪ್ ಇಂದಿನಿಂದ ರಾಜ್ಯಾದ್ಯಂತ ಲಭ್ಯವಾಗಲಿದೆ. ರಾಷ್ಟೀಯ ಮಾಹಿತಿ ಕೇಂದ್ರ ಎನ್ಐಸಿ ಹಾಗೂ ಇ ಆಡಳಿತ ಇಲಾಖೆ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾದ ಈ ಮೊಬೈಲ್ ಆಪ್ ಅನ್ನು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ಅಕ್ಟೋಬರ್ 1ರಂದು ಬಿಡುಗಡೆ ಮಾಡಿದ್ದು, ಗೂಗಲ್ ಪ್ಲೇಸ್ಟೋರ್ನಿಂದ ಅನ್ನ ಸೇವೆ ಆಪ್ ಡೌನ್ಲೋಡ್ ಮಾಡಿಕೊಂಡು ಯುಐಡಿಎಐ ಫೇಸ್ ಅಥೆಂಟಿಕೇಷನ್ ಮೂಲಕ ಸ್ವಯಂ ಇಕೆವೈಸಿ ಪೂರ್ಣಗೊಳಿಸಬಹುದಾಗಿದೆ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕಲ್ಪಿಸುವ ಕುರಿತು ರಾಜ್ಯ ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗಿದೆ ಎಂದು ಸಮಾಜ ಕಲ್ಯಾಣ ಖಾತೆ ಸಚಿವರಾದ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದ ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಪ್ರಮಾಣ ಶೇಕಡ 24.1ರಷ್ಟಿದೆ. ಜನಗಣತಿ ಹಾಗೂ ವಿವಿಧ ಆಯೋಗಗಳ ವರದಿಗಳ ಆಧಾರದ ಮೇಲೆ ಮೀಸಲಾತಿ ಪ್ರಮಾಣವನ್ನು ನಿರ್ಧರಿಸುವುದು ಅಗತ್ಯವಾಗಿದೆ ಎಂದರು. ಪರಿಶಿಷ್ಟ ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೆಚ್ಚಿಸಿದ್ದ ಮೀಸಲಾತಿ ಪ್ರಮಾಣಕ್ಕೆ ರಾಜ್ಯ ಹೈಕೋರ್ಟ್ ತಡೆ ನೀಡಿದ್ದು, ನ್ಯಾಯಾಲಯಕ್ಕೆ ಸಮರ್ಥ ಮಾಹಿತಿ ನೀಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಾಯಚೂರಿನಲ್ಲಿ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಸರ್ಕಾರ ಜನರಿಗೆ ಅನುಕೂಲವಾಗುವ ನಿರ್ಧಾರ ಕೈಗೊಂಡಾಗ ಅದನ್ನು ಎತ್ತಿ ಹಿಡಿಯುವುದು ಪ್ರಸ್ತುತ ಸರ್ಕಾರದ ಜವಾಬ್ದಾರಿ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪರಿಶಿಷ್ಟ ಸಮುದಾಯಕ್ಕೆ ಹೆಚ್ಚಳ ಮಾಡಿದ್ದ ಮೀಸಲಾತಿ ಪ್ರಮಾಣವನ್ನು ನ್ಯಾಯಾಲಯದ ಮುಂದೆ ಸಮರ್ಥ ವಾದ ಮಂಡಿಸಿ ಅದನ್ನು ಉಳಿಸಲು ಸರ್ಕಾರ ವಿಫಲವಾಗಿದೆ. ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಮೀಸಲಾತಿ ವಿರೋಧಿ, ಈಗಲೂ ಅದನ್ನು ಮುಂದುವರಿಸಿಕೊಂಡು ಬಂದಿದೆ ಎಂದು ಹೇಳಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಕುರಿತು ಒಂದು ವರದಿ. 2018ರಲ್ಲಿ ಪ್ರಾರಂಭವಾದ ಆಯುಷ್ಮಾನ್ ಭಾರತ್ PMJAY ಬಡತನ ಮತ್ತು ಆರೋಗ್ಯ ರಕ್ಷಣೆಯ ನಡುವಿನ ಸಮೀಕರಣವನ್ನು ಬದಲಾಯಿಸಿತು. ಗಂಭೀರ ಅನಾರೋಗ್ಯ ಎಂದರೆ ಚಿಕಿತ್ಸೆ ಮತ್ತು ಆರ್ಥಿಕ ನಷ್ಟದ ನಡುವೆ ಆಯ್ಕೆ ಎಂದಲ್ಲ. ಪ್ರತಿ ಕುಟುಂಬಕ್ಕೆ 5 ಲಕ್ಷದವರೆಗೆ ವಾರ್ಷಿಕ ನಗದುರಹಿತ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆ ಶೇಕಡ 40ರಷ್ಟು ಬಡಜನರನ್ನು ಗುರಿಯಾಗಿಸಿಕೊಂಡಿದೆ ಮತ್ತು ಹಂತ ಹಂತವಾಗಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ಜೂನ್ 2026ರ ಹೊತ್ತಿಗೆ ಇದು 37,413 ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ 1.92 ಲಕ್ಷ ಕೋಟಿ ಮೌಲ್ಯದ

0: 12.69 ಕೋಟಿ ಆಸ್ಪತ್ರೆ ದಾಖಲಾತಿಗಳನ್ನು ಸಕ್ರಿಯಗೊಳಿಸಿದೆ. ಆಯುಷ್ಮಾನ್ ಭಾರತ್ ಯೋಜನೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿಯ ಸರ್ಕಾರಿ ಪಾಲಿಟೆಕ್ನಿಕ್ ಗಣಕಯಂತ್ರ ವಿಜ್ಞಾನ ವಿಭಾಗದ ಉಪನ್ಯಾಸಕರಾದ ರಾಜೇಶ್ ಹೊಂಗಲ.
1: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಆರೋಗ್ಯ ರಕ್ಷಣೆ ಮತ್ತು ಆಸ್ಪತ್ರೆಯ ಚಿಕಿತ್ಸೆ ಸಂದರ್ಭದಲ್ಲಿ ಆರ್ಥಿಕ ನೆರವನ್ನು ನೀಡುವಂತಹ ಈ ಭಾರತ ಸರ್ಕಾರದ ಪ್ರಮುಖ ಆರೋಗ್ಯ ಉಪಕ್ರಮ ಅಥವಾ ಯೋಜನೆ ಆಗಿದೆ. ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲ ಉದ್ದೇಶ ಸಾಮಾನ್ಯ ಜನರಿಗೆ, ಆರ್ಥಿಕವಾಗಿ ದುರ್ಬಲವಾಗಿರತಕ್ಕಂತಹ ಕುಟುಂಬಗಳಿಗೆ ಉತ್ತಮ ಆರೋಗ್ಯ ಸೇವೆ ಅವರ ಮನೆ ಹತ್ತಿರದಲ್ಲೇ ದೊರೆಯುವಂತೆ ಮಾಡಬೇಕು ಮತ್ತು ತೀವ್ರ ಅನಾರೋಗ್ಯ ಪೀಡಿತರಾದ ಸಂದರ್ಭದಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗುವ ಸಂದರ್ಭ ಬಂದಾಗ ಆ ಕುಟುಂಬಗಳಿಗೆ ಉಂಟಾಗುವಂತಹ ದೊಡ್ಡ ಆರ್ಥಿಕ ಹೊರೆ ಕಡಿಮೆ ಮಾಡುವಂತಹ ಹಿರಿದಾದ ಯೋಜನೆ ಈ ಆಯುಷ್ಮಾನ್ ಭಾರತ್ ಒಂದು ಮೂಲ ಸಂದೇಶ ಕೊಡುತ್ತದೆ. ಏನಂದ್ರೆ ಚಿಕಿತ್ಸಾ ವೆಚ್ಚ ಭರಿಸುವ ಆರ್ಥಿಕ ಭದ್ರತೆಯನ್ನ ಎಲ್ಲರಿಗೂ ವಿಸ್ತರಿಸಬೇಕು ಅನ್ನುವಂತಹ ವಿಶಾಲ ಗುರಿಯನ್ನ ಯೋಜನೆ ಹೊಂದಿದೆ.
0: ನಿಗದಿತ ಅವಧಿಯೊಳಗೆ ಹಣ ಪಾವತಿಸದ ಕೈಗಾರಿಕೋದ್ಯಮಿಗಳಿಗೆ ಮಂಜೂರು ಮಾಡಿರುವ ಕೈಗಾರಿಕಾ ನಿವೇಶನಗಳನ್ನು ರದ್ದುಗೊಳಿಸಲಾಗುವುದು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ. ಕೈಗಾರಿಕಾ ನಿವೇಶನಗಳನ್ನು ಪಡೆದುಕೊಂಡವರು ನಿಗದಿತ ಕಾಲಮಿತಿಯೊಳಗೆ ಅಗತ್ಯ ಹಣ ಪಾವತಿಸಿ ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು. ನಿಯಮಾನುಸಾರ ಹಣ ಪಾವತಿಸದೆ ವಿಳಂಬ ಮಾಡುವವರಿಗೆ ವಿನಾಯಿತಿ ನೀಡದೆ ನಿಯಮಗಳ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಮನೆ ಮನೆಗೆ ಶುದ್ದ ಜಲ ಅಭಿಯಾನವನ್ನು ಪ್ರಾಯೋಗಿಕವಾಗಿ ಜಾರಿಗೊಳಿಸಲು ನಿರ್ಧರಿಸಲಾಗಿದ್ದು, ಮೈಸೂರು ನಗರದಲ್ಲಿ ಮುಂದಿನ 1 ವರ್ಷದೊಳಗೆ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಲಾಗಿದೆ ಎಂದು ನಗರಾಭಿವೃದ್ದಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಕುಡಿಯುವ ನೀರು, ಘನತ್ಯಾಜ್ಯ ನಿರ್ವಹಣೆ ಹಾಗೂ ನಗರಾಭಿವೃದ್ದಿಗೆ ಸಂಬಂಧಿಸಿ ಉನ್ನತ ಮಟ್ಟದ ಸಮಾಲೋಚನಾ ಸಭೆ ನಡೆಸಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜಲಜೀವನ್ ಮಿಷನ್ ಯೋಜನೆಯು ಗ್ರಾಮೀಣ ಕುಟುಂಬಗಳಿಗೆ ಶುದ್ದ ಕುಡಿಯುವ ನೀರು ತಲುಪಿಸುವ ಮೂಲಕ ಜನರ ಜೀವನ ಮಟ್ಟ ಸುಧಾರಿಸಲು ನೆರವಾಗಿದೆ ಎಂದು ಶಿಕಾರಿಪುರ ಕ್ಷೇತ್ರದ ಶಾಸಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ನೀರನ್ನು ಸಂರಕ್ಷಿಸಿದರೆ ಜೀವಸಂಕುಲವನ್ನು ಸಂರಕ್ಷಿಸಿದಂತೆ, ಬರ ಪರಿಸ್ಥಿತಿ ಹಿನ್ನೆಲೆ ಕುಡಿಯುವ ನೀರನ್ನು ಕೃಷಿ ಚಟುವಟಿಕೆಗಳಿಗೆ ಬಳಸದೆ ಮನೆಗಳಲ್ಲಿ ಮಿತವಾಗಿ ಬಳಸಬೇಕು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡೆಂಗ್ಯೂ ಲಸಿಕೆ ಪರಿಶೀಲನೆ ನಡೆಸಿ ವರದಿ ನೀಡಲು ಆರೋಗ್ಯ ಇಲಾಖೆಯಿಂದ ವಿಶೇಷ ಸಮಿತಿ ರಚನೆ, ಸಚಿವ ಯುಟಿ ಖಾದರ್. ಕರ್ನಾಟಕದ ಪ್ರವಾಸೋದ್ಯಮ ಅಭಿವೃದ್ದಿಗೆ ಸ್ಟಾರ್ಟ್ಅಪ್ಗಳನ್ನು ಬಳಸಿಕೊಳ್ಳುವ ಹೊಸ ನೀತಿ ರಚನೆಗೆ ನಿರ್ಧಾರ, ಸಚಿವ ಕೆಜೆ ಜಾರ್ಜ್. ಬಡತನ ಮತ್ತು ಆರೋಗ್ಯ ರಕ್ಷಣೆಯ ನಡುವಿನ ಸಮೀಕರಣವನ್ನು ಬದಲಾಯಿಸುವ ಆಯುಷ್ಮಾನ್ ಭಾರತ್ ಯೋಜನೆ. ನಿಗದಿತ ಅವಧಿಯೊಳಗೆ ಹಣ ಪಾವತಿಸದ ಕೈಗಾರಿಕಾ ನಿವೇಶನಗಳ ರದ್ದು, ಸಚಿವ ಎಂಬಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಕೇಳ್ತಾ ಇದ್ರ ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು ಭಾವಸ್ಪಂದನದ ಸಮಯ ಸ್ಟುಡಿಯೋ ಸಮಯ ಹೇಳ್ತಾ ಇದೆ 7:16 ಆಗಿದೆ ಅಂತ. ಮುಂದೆ KS ನಿಸಾರ್ ಅಹಮದ್ ಅವರ ಸುಂದರ ಕೃತಿ KS ಸುರೇಖಾ ಅವರ ಧ್ವನಿಯಲ್ಲಿ

ಮತ್ತೊಂದು ಸುಂದರ ಭಾವಗೀತೆಯ ಸಮಯ. ಮರಳಿ ಮರಳಿ ಅನ್ನುವ ಸುಂದರ ಕೃತಿ ಎಚ್ ಕೆ ನಾರಾಯಣ ಅವರ ಧ್ವನಿಯಲ್ಲಿ ಗೋಪಾಲಕೃಷ್ಣ ಅಡಿಗ ಅವರ ರಚನೆ ಕೇಳ್ತಾರೆ ಎಫ್ ಎಂ ರೈನ್ಬೋ.

0: क्या आपको किसी सरकारी विभाग से जुड़ी कोई शिकायत दर्ज करनी है?
1: तो आपकी सहायता करेगी भारत सरकार के प्रशासनिक सुधार और लोक शिकायत विभाग के सीपी ग्राम्स पोर्टल पर समाधान दीदी।
0: समाधान दीदी 22 भारतीय भाषाओं में आपकी बात सुनती और समझती है। आपको बस अपनी शिकायत को बोलना है। समाधान दीदी की AI तकनीक आपकी शिकायत को सीधे सही मंत्रालय तक पहुंचाती है।
1: आज ही www.pjportal.gov.in पर जाएं और अपनी शिकायत दर्ज करें।
0: सारी शिकायतों का समाधान सीपी ग्राम्स की समाधान दीदी।
2: आयुष्वाणी ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಸ್ನೇಹಿತರ ಸಮಯ ಆಗ್ತದೆ 7:35. ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ ಬೃಹತ್ತರ್ ಭಾರತ್ ವಿಶ್ವದಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟೀಯ ಸಮ್ಮೇಳನ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೂರವಾಣಿ ಸಂಭಾಷಣೆ, ಬಾಂಧವ್ಯ ಬಲವರ್ಧನೆಗೆ ಸಹಮತ. ಮೊದಲ ಬಿಮ್ಸ್ಟೆಕ್ ಗೃಹ ಸಚಿವರ ಸಭೆ ದೆಹಲಿ ಘೋಷಣೆ ಅಂಗೀಕಾರದೊಂದಿಗೆ ಸಂಪನ್ನ. ಬಿಹಾರದಲ್ಲಿ ದೋಣಿ ದುರಂತ, 13 ಸಾವು, ಉಪರಾಷ್ಟಪತಿ ಪ್ರಧಾನಿಯವರಿಂದ ಸಂತಾಪ, ಪರಿಹಾರ ಘೋಷಣೆ. ಹಾಗೂ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ತನ್ವಿ ಶರ್ಮಾ, ಕಿಡಂಬಿ ಶ್ರೀಕಾಂತ್ ಎರಡನೇ ಸುತ್ತಿಗೆ ಪ್ರವೇಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದಿನಿಂದ ಬೃಹತ್ತರ್ ಭಾರತ್ ವಿಶ್ವದಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟೀಯ ಸಮ್ಮೇಳನವನ್ನು ಸಂಸ್ಕೃತಿ ಸಚಿವಾಲಯ ಆಯೋಜಿಸಿದೆ. ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 3 ಈ ಸಮ್ಮೇಳನ 50 ರಾಷ್ಟಗಳ ಪ್ರತಿನಿಧಿಗಳು, ರಾಯಭಾರಿಗಳು ಮತ್ತು ವಿದ್ವಾಂಸರನ್ನು ಒಟ್ಟುಗೂಡಿಸಿ ಇಡೀ ಪ್ರಪಂಚದೊಂದಿಗೆ ಭಾರತದ ಐತಿಹಾಸಿಕ ಮತ್ತು ಸಮಕಾಲೀನ ಸಾಂಸ್ಕೃತಿಕ ಸಂಪರ್ಕಗಳ ಕುರಿತು ಚರ್ಚೆ ಮಾಡಲು ವೇದಿಕೆ ಒದಗಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ವಿಶೇಷ ವಿಡಿಯೋ ಸಂದೇಶದ ಮೂಲಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಚೀನಾ, ಜಪಾನ್, ಮಂಗೋಲಿಯಾ, ನೇಪಾಳ ಮತ್ತು ಇರಾನ್ ಸೇರಿದಂತೆ ಇತರ ದೇಶಗಳ ಪ್ರತಿನಿಧಿಗಳು ಹಂಚಿಕೆಯ ಸಾಂಸ್ಕೃತಿಕ ಪರಂಪರೆ ಮತ್ತು ನಾಗರಿಕತೆಯ ವಿನಿಮಯದ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ದೂರವಾಣಿ ಮೂಲಕ ಫಲಪ್ರದ ಮಾತುಕತೆ ನಡೆಸಿದ್ದು, ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಸಮ್ಮತಿಸಿದ್ದಾರೆ. ವ್ಯಾಪಾರ, ಇಂಧನ, ತಂತ್ರಜ್ಞಾನ, ಭದ್ರತೆ ಮತ್ತು ಜನರ ನಡುವಿನ ಬಾಂಧವ್ಯ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಪ್ರಗತಿಯನ್ನು ಸಾಧಿಸಲು ಒಮ್ಮತ ವ್ಯಕ್ತಪಡಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಕೆನಡಾ ಒಟ್ಟಾಗಿ ಹೆಚ್ಚು ಸ್ಥಿರ

0: ಹಾಗೂ ಸಮೃದ್ಧ ಜಾಗತಿಕ ಸಮಾಜದ ನಿರ್ಮಾಣಕ್ಕೆ ಕೊಡುಗೆ ನೀಡುತ್ತಿವೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ನಡುವೆ ಕೆನಡಾದ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಎರಡು ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದ್ದಾರೆ. ತಮ್ಮ ಭೇಟಿಯ ಭಾಗವಾಗಿ ಅವರು ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹಾಗೂ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವ ಜಯಂತ್ ಚೌಧರಿ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಸಹಕಾರ ಕುರಿತು ಮಾತುಕತೆ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ನಡೆದ ಮೊದಲ ಬಿಮ್ಸ್ಟೆಕ್ ಗೃಹ ಸಚಿವರ ಸಭೆಯು ದೆಹಲಿ ಘೋಷಣೆ ಅಂಗೀಕಾರದೊಂದಿಗೆ ನಿನ್ನೆ ಮುಕ್ತಾಯಗೊಂಡಿತು. ಈ ಘೋಷಣೆಯಲ್ಲಿ ಬಿಮ್ಸ್ಟೆಕ್ ರಾಷ್ಟಗಳು ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಭಯೋತ್ಪಾದನೆ ಮತ್ತು ಹಿಂಸಾತ್ಮಕ ಉಗ್ರವಾದದ ಎಲ್ಲಾ ರೂಪಗಳು ಹಾಗೂ ಅಭಿವ್ಯಕ್ತಿಗಳನ್ನು ಬಲವಾಗಿ ಖಂಡಿಸಿವೆ. ವಿಶ್ವಸಂಸ್ಥೆಯ ನಾಗರಿಕ ಸಂಹಿತೆ ಮತ್ತು ಅಂತಾರಾಷ್ಟೀಯ ಕಾನೂನಿಗೆ ಅನುಗುಣವಾಗಿ ಭಯೋತ್ಪಾದನೆ ಹಾಗೂ ಅದಕ್ಕೆ ಪೂರಕವಾದ ಹಿಂಸಾತ್ಮಕ ಉಗ್ರವಾದವನ್ನು ತಡೆಗಟ್ಟಲು, ಎದುರಿಸಲು ಮತ್ತು ನಿರ್ಮೂಲನೆ ಮಾಡಲು ಸಮಗ್ರ ಹಾಗೂ ನಿರಂತರ ರೀತಿಯಲ್ಲಿ ಶ್ರಮಿಸುವ ತಮ್ಮ ದೃಢ ನಿಶ್ಚಯವನ್ನು ಈ ರಾಷ್ಟಗಳು ಪುನರುಚ್ಚರಿಸಿವೆ. ಸಂಪರ್ಕಿತ, ಸುರಕ್ಷಿತ, ಸ್ಥಿತಿಸ್ಥಾಪಕ, ಅಭಿವೃದ್ಧಿ ಹೊಂದಿದ ಮತ್ತು ಸಮೃದ್ಧ ಬಿಮ್ಸ್ಟೆಕ್ ಪ್ರದೇಶವನ್ನು ಸಾಕಾರಗೊಳಿಸಲು ಈ ಸಂಘಟನೆಯ ಅಡಿಯಲ್ಲಿ ಪ್ರಾದೇಶಿಕ ಸಹಕಾರವನ್ನು ಬಲಪಡಿಸಲು ಬದ್ಧರಾಗಿರುವುದಾಗಿ ತಿಳಿಸಿವೆ. ಮಾನವ ಕಳ್ಳಸಾಗಣೆ, ಮಾದಕ ವಸ್ತುಗಳು, ಅಕ್ರಮ ಹಣ ವರ್ಗಾವಣೆ ತಡೆಗಟ್ಟುವಿಕೆ ಕ್ಷೇತ್ರಗಳಲ್ಲಿ ಅಂತಿಮಗೊಳಿಸಲಾದ ಕ್ರಿಯಾ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಹಾಗೂ ಭಯೋತ್ಪಾದನೆ ವಿರುದ್ಧದ ಕ್ರಮಗಳಿಗೆ ಸಹಕಾರ ಕುರಿತ ಉಪ ಗುಂಪು ಸಿದ್ಧಪಡಿಸಲಿರುವ ಕ್ರಿಯಾ ಯೋಜನೆ ಅಂತಿಮಗೊಳಿಸಲು ದೆಹಲಿ ಘೋಷಣೆ ಕರೆ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಹಾಗೂ ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016 ಆರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶಾದ್ಯಂತ ದೊಡ್ಡ ಪರಿವರ್ತನೆ ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಮೂಲಕ ಕೋಟ್ಯಾಂತರ ಕುಟುಂಬಗಳನ್ನು ಕಟ್ಟಿಗೆ ವಲಯ ಹೊಗೆಯಿಂದ ಮುಕ್ತಗೊಳಿಸಿದೆ. 2026 ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಿಸಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014 14.51 ಕೋಟಿಯಿಂದ 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯು ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22 ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26 ವೇಳೆಗೆ ಸುಮಾರು 5ಕ್ಕೆ ಏರಿಕೆಯಾಗಿದೆ. ಬಿಹಾರದ ವೈಶಾಲಿ ಜಿಲ್ಲೆಯ ರಘುಪುರ್ ದಿಯಾರ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಗಂಗಾ ನದಿಯಲ್ಲಿ ದೋಣಿಯೊಂದು ಮಗುಚಿ ಬಿದ್ದ ಪರಿಣಾಮ 13 ಮೃತಪಟ್ಟಿದ್ದು 6 ರಕ್ಷಿಸಲಾಗಿದೆ ಎಂದು ವೈಶಾಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ವರ್ಷಾ ಸಿಂಗ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಮೃತಪಟ್ಟವರಲ್ಲಿ ಹೆಚ್ಚಿನವರು ಅಪ್ರಾಪ್ತರಾಗಿದ್ದು ಇವರು ಔತಣಕೂಟವೊಂದರಲ್ಲಿ ಭಾಗವಹಿಸಲು ದೋಣಿಯಲ್ಲಿ ಪ್ರಯಾಣಿಸುತ್ತಿದ್ದರು. ದೋಣಿಯಲ್ಲಿ ಸುಮಾರು 15-20 ಇದ್ದರು. ಗಾಯಗೊಂಡ ಇತರ 7 ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ರವಾನಿಸಲಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ದೋಣಿ ದುರಂತದಲ್ಲಿ ಸಂಭವಿಸಿದ ಜೀವಹಾನಿಯ ಬಗ್ಗೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ದೋಣಿ ದುರಂತದಲ್ಲಿ ಸಂಭವಿಸಿದ ಜೀವಹಾನಿಯು ಅತ್ಯಂತ ನೋವಿನ ಸಂಗತಿಯಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಮೃತರ ಕುಟುಂಬದವರಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಿ ಘೋಷಿಸಿದ್ದಾರೆ. ಘಟನೆ ಕುರಿತು ದುಃಖ ವ್ಯಕ್ತಪಡಿಸಿರುವ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಮೃತರ ಕುಟುಂಬಗಳಿಗೆ ತಲಾ 4 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿವೆ ಮತ್ತು ಪ್ರಸ್ತುತ ಒಂದು ಒಪ್ಪಂದವನ್ನು ಅಂತಿಮಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬ್ಲೂಂಬರ್ಗ್ ನೂತನ ಆರ್ಥಿಕತೆ ವೇದಿಕೆಯಲ್ಲಿ ಮಾತನಾಡಿದ ಅವರು, ಉಭಯ ದೇಶಗಳ ವ್ಯಾಪಾರ ಸಚಿವರು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ವ್ಯಾಪಾರ ಒಪ್ಪಂದದ ಮಾತುಕತೆಗಳ ಪ್ರಕ್ರಿಯೆಯಲ್ಲಿ ಎರಡೂ ರಾಷ್ಟಗಳು ಸಾಕಷ್ಟು ಮುಂದುವರೆದಿದೆ ಎಂದು ತಿಳಿಸಿದ್ದಾರೆ. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ 2026ರ ತಮ್ಮ ಆರಂಭಿಕ ಪಂದ್ಯಗಳಲ್ಲಿ ಭಾರತದ ತನ್ವಿ ಶರ್ಮಾ ಮತ್ತು ಕಿಡಂಬಿ ಶ್ರೀಕಾಂತ್ ಕಠಿಣ ಹೋರಾಟದ ನಂತರ ಜಯಗಳಿಸಿ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ತನ್ವೀರ್ ರೋಚಕ 3 ಸೆಟ್ಗಳ ಪಂದ್ಯದಲ್ಲಿ ಜಪಾನ್ನ ನಾತ್ಸುಕಿ ನಿದಾರಾ ಅವರನ್ನು 2-1 ಅಂತರದಿಂದ ಸೋಲಿಸಿದರು. ಅವರು ಮುಂದಿನ ಪಂದ್ಯದಲ್ಲಿ ಜರ್ಮನಿಯ ಆಟಗಾರ್ತಿ ಇವೋನ್ ಲೀ ಅವರನ್ನು ಎದುರಿಸಲಿದ್ದಾರೆ. ಕಿಡಂಬಿ ಶ್ರೀಕಾಂತ್ ಫ್ರಾನ್ಸ್ನ ಆಟಗಾರ ಅರ್ನಾಡ್ ಮೆಕ್ಲೆ ಅವರನ್ನು 2-0 ಅಂತರದಿಂದ ಸೋಲಿಸಿದರು. 16ರ ಘಟ್ಟದ ಪಂದ್ಯದಲ್ಲಿ ಅವರು ಫ್ರಾನ್ಸ್ನ ಮತ್ತೊಬ್ಬ ಆಟಗಾರ ಅಲೆಕ್ಸ್ ಲಾನಿಯರ್ ಅವರನ್ನು ಎದುರಿಸಲಿದ್ದಾರೆ. ಪ್ರಶಸ್ತಿ ನಿರೀಕ್ಷೆಗಳನ್ನು ಹೊತ್ತಿದ್ದ ಭಾರತದ ಪಿವಿ ಸಿಂಧು ಮತ್ತು ಲಕ್ಷ್ಯ ಸೇನ್ ಮೊದಲ ಸುತ್ತಿನಲ್ಲೇ ಸೋತು ಟೂರ್ನಿಯಿಂದ ನಿರ್ಗಮಿಸಿದ್ದಾರೆ. ಭಾರತದ ಡಬಲ್ಸ್ ಅಭಿಯಾನವು ಇಂದು ಆರಂಭವಾಗಲಿದ್ದು, ಪುರುಷರ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಮತ್ತು ಮಹಿಳೆಯರ ವಿಭಾಗದಲ್ಲಿ ತ್ರಿಸಾ ಜಾಲಿ ಗಾಯತ್ರಿ ಗೋಪಿಚಂದ್ ಜೋಡಿ ಕಣಕ್ಕೆ ಇಳಿಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ ಬೃಹತ್ತರ್ ಭಾರತ್ ವಿಶ್ವದಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟೀಯ ಸಮ್ಮೇಳನ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಸಂಭಾಷಣೆ, ಬಾಂಧವ್ಯ ಬಲವರ್ಧನೆಗೆ ಸಹಮತ. ಮೊದಲ ಬಿಮ್ಸ್ಟೆಕ್ ಗೃಹ ಸಚಿವರ ಸಭೆ ದೆಹಲಿ ಘೋಷಣೆ ಅಂಗೀಕಾರದೊಂದಿಗೆ ಸಂಪನ್ನ. ಬಿಹಾರದಲ್ಲಿ ದೋಣಿ ದುರಂತ, 13 ಮಂದಿ ಸಾವು, ಉಪರಾಷ್ಟಪತಿ ಪ್ರಧಾನಿಯವರಿಂದ ಸಂತಾಪ, ಪರಿಹಾರ ಘೋಷಣೆ. ಹಾಗೂ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ತನ್ವಿ ಶರ್ಮಾ ಕಿಡಂಬಿ ಶ್ರೀಕಾಂತ್ 2ನೇ ಸುತ್ತಿಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ಎಲ್ಐಸಿ ತಂದಿದೆ ಹೊಸ ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್.
1: ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ,
0: ಮತ್ತು 5 ವರ್ಷಗಳ ನಂತರ ಪಾರ್ಷಿಯಲ್ ವಿತ್ಡ್ರಾಲ್ ಸೌಲಭ್ಯ. ಎಲ್ಐಸಿಯ ಪ್ರೊಟೆಕ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ನಿಮ್ಮ ಹತ್ತಿರದ ಎಲ್ಐಸಿ ಬ್ರಾಂಚ್ಗೆ ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸುಂದರ ಪ್ರಕೃತಿ ಕುರಿತಾದ ಭಾವಗೀತೆಗಳನ್ನು ಕೇಳ್ತಾ ಇದ್ವಿ. ಭಾವಸ್ಪಂದನವನ್ನು ಮುಂದುವರೆಸುವ ಸಮಯ. ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿ ಅವರ ಸುಂದರ ಕೃತಿ ನಾಗಚಂದ್ರಿಕಾ ಭಟ್ ಅವರ ಧ್ವನಿಯಲ್ಲಿ ಕೇಳ್ತಾ ಇರಿ ಎಫ್ಎಂ ರೇನ್.

ಸಮಯ ಇನ್ನೇನಾಗ್ತಾ ಇದೆ, 7:57. ಸೊ ಇನ್ನು ಮುಂದೆ ಇವತ್ತಿನ ಭಾವಸಂಗಮ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ಕಡೆಯ ಭಾವಗೀತೆ MS ಶೀಲಾ ಅವರ ಧ್ವನಿಯಲ್ಲಿ ಕುವೆಂಪುರವರ ಸುಂದರ ರಚನೆ ಅಂತರತಮನಿ ಗುರು. ಇದರೊಂದಿಗೆ ಇವತ್ತಿನ ಭಾವಸಂಗಮವನ್ನು ಮುಗಿಸ್ತಾ ಇದ್ದೀವಿ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಕೇಳ್ತಾ ಇರಿ FM Rainbow.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ವೆರಿ ಗುಡ್ ಮಾರ್ನಿಂಗ್ ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ. ಹೆಲೋ ಕರ್ನಾಟಕ, ಸ್ಟುಡಿಯೋ ಸಮಯ ಆಗಿದೆ 8:31. ಸೊ ಕಾರ್ಯಕ್ರಮವನ್ನು ಶುರು ಮಾಡೋಣ ಸುಂದರ ಹಾಡುಗಳ ಜೊತೆ ಜೊತೆಯಲ್ಲಿ. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗಿರ್ತೀನಿ. ಸ್ಟೇ ಟ್ಯೂನ್ಡ್ ಟು ಎಫ್ ಎಂ ರೈನ್ಬೋ.

ವೆಲ್ಕಮ್ ಬ್ಯಾಕ್ ಹೇಳ್ತಾ ಇದ್ರ ಹಲೋ ಕರ್ನಾಟಕ, ನಾನು ಹರ್ಷತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿದ್ದೀನಿ. ಸೊ ಹಬ್ಬಗಳು ಉತ್ಸವಗಳು ಭರ್ಜರಿಯಾಗಿ ನಮ್ಮ ಇಡೀ ದೇಶದಲ್ಲಿ ಸಾಗ್ತಾ ಇದೆ. ಸಾಂಸ್ಕೃತಿಕ ಸೌಂದರ್ಯ, ನಮ್ಮ ಏನು ಹೇಳಬಹುದು, ನಮ್ಮ ಉತ್ಸವ, ನಮ್ಮ ನವರಾತ್ರಿ ಎಲ್ಲ ಕಣ್ಣು ತುಂಬಿಕೊಳ್ಬೇಕು, ಅಷ್ಟು ಸುಂದರವಾಗಿ ನಡೀತಾ ಇದೆ ಎಲ್ಲ ಕಡೆಯೂ. ಉತ್ಸವ ಅಥವಾ ಜಾತ್ರೆಗಳು ಬರೀ ಸಂಭ್ರಮಕ್ಕಷ್ಟೇ ಅಲ್ಲ, ಅವು ನಮ್ಮ ಸಂಸ್ಕೃತಿ, ಪರಂಪರೆ, ಬಾಂಧವ್ಯವನ್ನು ಬೆಸೆಯುವಂತಹ ಮುಖ್ಯವಾದ ತಂತುಗಳು ಅಲ್ವಾ. ಜಾತಿ ಮತ ಭೇದ ಮರೆತು ಎಲ್ಲರೂ ಕೂಡ ಒಂದೆಡೆಗೆ ಸೇರಿ ಆಚರಿಸುವಂತಹ ಹಬ್ಬಗಳು ನಮ್ಮಲ್ಲಿ ಒಗ್ಗಟ್ಟನ್ನು ಕಲಿಸ್ಕೊಡುತ್ತೆ. ನಮ್ಮ ಸಂಭ್ರಮ ಇನ್ನೊಬ್ರಿಗೆ ತೊಂದರೆಯಾಗಬಾರ್ದು. ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಈ ನಾಗರಿಕ ಪ್ರಜ್ಞೆ ತೋರಿಸಲೇಬೇಕು, ಸಿವಿಕ್ ಸೆನ್ಸ್. ಇದು ನಮ್ಮ ಸುಸಂಸ್ಕೃತ ಸಮಾಜದ ಗುರುತು ಅಂತ ಹೇಳಬಹುದು. ದೇವಿಗೆ ಪೂಜೆ ಸಲ್ಲಿಸೋದು ಎಷ್ಟು ಮುಖ್ಯನೋ, ದೇವಾಲಯ ಹಾಗೆ ಉತ್ಸವ ನಡೆಯುವಂಥ ಆವರಣ ಇವೆಲ್ಲವೂ ಕೂಡ ಶುಚಿಯಾಗಿಡೋದು ಅಷ್ಟೇ ಮುಖ್ಯ ಆಗುತ್ತೆ. ಸಾವಿರಾರು ಜನರು ಸೇರುವಂತಹ ಉತ್ಸವಗಳಲ್ಲಿ ತಾಳ್ಮೆಯಿಂದ ನಡ್ಕೊಳ್ಳೋದು, ಸರದಿ ಸಾಲಿನಲ್ಲಿ ಕಾಯೋದು ನಮ್ಮ ಉನ್ನತ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಸೊ ಹಬ್ಬ ಹಾಗೂ ಉತ್ಸವಗಳಲ್ಲಿ ಸಾಮಾನ್ಯವಾಗಿ ನಮ್ಮಂತಹ ಸಾಮಾನ್ಯರು ಮಾಡುವ ಸಾಮಾನ್ಯ ತಪ್ಪುಗಳ ಬಗ್ಗೆ ಸ್ವಲ್ಪ ಆ ಕಡೆ ಈ ಕಡೆ ಮಾತಾಡುವಂತಹ ಸಮಯ ಇದು. ಸೊ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಮುಂದೆ ಸುಂದರ ಹಾಡು, ಮೈಲಾಪುರ ಮೈಲಾರಿ ಚಿತ್ರದ ಟೈಟಲ್ ಟ್ರ್ಯಾಕ್, ಪುನೀತ್ ರಾಜ್ಕುಮಾರ್ ಹಾಗೂ ಶಮಿತಾ ಮಲ್ನಾಡ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ.

ಹಲೋ ಕರ್ನಾಟಕ ಕೇಳ್ತಾ ಇದ್ರ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ನಾವು ಮಾತಾಡ್ತಾ ಇದ್ವಿ ನಾಗರಿಕ ಪ್ರಜ್ಞೆ ಅನ್ನೋದ್ರ ಬಗ್ಗೆ ಅಲ್ವಾ. ಸೊ ಸಿವಿಕ್ ಸೆನ್ಸ್, ದೊಡ್ಡ ದೊಡ್ಡ ಉತ್ಸವಗಳಲ್ಲಿ ಸಂಭ್ರಮಗಳಲ್ಲಿ ನಾವು ಭಾಗವಹಿಸಿದಾಗ ನಮ್ಮ ಕಡೆಯಿಂದ ಆಗಬಹುದಾದಂಥ ತಪ್ಪುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮುಖ್ಯವಾಗಿ ಬರೋದು ಅಂದರೆ ತ್ಯಾಜ್ಯ ನಿರ್ವಹಣೆ ಅಲ್ವಾ. ಉತ್ಸವ ಜಾಗಗಳಲ್ಲಿ ಪ್ಲಾಸ್ಟಿಕ್ ಬಾಟ್ಲಿ, ಕವರು, ಹಾಗೆ ಆಹಾರದ ವೇಸ್ಟ್ ಆಗಿರಬಹುದು, ಎಲ್ಲಂದರಲ್ಲಿ ಎಸೆಯೋದು ದೊಡ್ಡ ತಪ್ಪು. ಮೆಜಾರಿಟಿ ಆಫ್ ದ ಟೈಮ್ಸ್ ಯಾವ್ಯಾವ ಜಾಗಕ್ಕೆ ನಾವು ಹೋಗಿರ್ತೀವಿ ಅಲ್ಲಲ್ಲಿ ಸರಿಯಾದ ಡಸ್ಟ್ಬಿನ್ ವ್ಯವಸ್ಥೆಯನ್ನು ಅಲ್ಲಿಯ ಕಾರ್ಪೊರೇಷನ್ಗಳು ಖಂಡಿತ ಮಾಡಿರ್ತಾರೆ. ಹಾಗಾಗಿ ಎಲ್ಲದರಲ್ಲಿ ಎಸೆಯೋದನ್ನು ಅವಾಯ್ಡ್ ಮಾಡಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಒಂದು ಸಣ್ಣ ಬ್ಯಾಗ್ ಏನಾದರೂ ಇಟ್ಕೊಂಡು ಅದರಲ್ಲಿ ವೇಸ್ಟನ್ನು ತುಂಬಿಸ್ಕೊಂಡು ಮುಂದೆ ನಿಮಗೆ ಎಲ್ಲಿ ಡಸ್ಟ್ಬಿನ್ ಕಾಣುತ್ತೋ ಅಲ್ಲಿ ಹಾಕುವ ಒಂದು ಪರಿಪಾಠವನ್ನು ನಾವು ಬೆಳೆಸ್ಕೋಬೇಕಾಗಿದೆ. ಹಾಗೆ ಇನ್ನೊಂದೇನೆಂದರೆ ಪಾರ್ಕಿಂಗ್ ನಿಯಮಗಳ ಉಲ್ಲಂಘನೆ. ಸೊ ಇದಂತೂ ನಿಜವಾಗ್ಲೂ ತುಂಬ ದೊಡ್ಡ ಇಶ್ಯೂ ಅಂತ ಅನಿಸುತ್ತೆ. ಸೊ ವಾಹನಗಳನ್ನ ಎಲ್ಲಂದರಲ್ಲಿ ಪಾರ್ಕ್ ಮಾಡಿಬಿಡೋದು, ಆ್ಯಂಬುಲೆನ್ಸ್ ಹಾಗೂ ಇತರ ಸಾರ್ವಜನಿಕ ವಾಹನಗಳಿಗೆ ಅಡ್ಡಿ ಮಾಡೋದು ತುಂಬ ದೊಡ್ಡ ತಪ್ಪು. ಸೊ ಇದು ತುಂಬಾ ಜಾಸ್ತಿ ನಾವು ಇದ್ರ ಬಗ್ಗೆ ಕಾಣ್ತಾ ಇರ್ತೀವಿ. ಎಲ್ಲಿಂದ ಎಲ್ಲಿಗೋ ಹೋಗ್ತೀವಿ, ಪ್ರತಿ ಸತಿನೂ ಬಸ್ಸಲ್ಲಿ ಟ್ರೈನಲ್ಲಿ ಹೋಗೋಕ್ಕಾಗದೇ ಇರ್ಬೋದು, ಆಗ ಕಾರ್ ಮಾಡ್ಕೊಂಡು ಹೋಗೋದು ಅಥವಾ ನಮ್ಮ ಗಾಡಿಗಳನ್ನ ತೊಗೊಂಡು ಹೋಗಿರ್ತೀವಿ. ಎಲ್ಲಂದರಲ್ಲಿ ನಿಲ್ಲಿಸೋದು ನಿಜವಾಗ್ಲೂ ಅಲ್ಲಿಯ ಲೋಕಲ್ ಅಥಾರಿಟಿಗಳಿಗೆ ಎಷ್ಟು ದೊಡ್ಡ ತಲೆನೋವು ಕೊಡಬಹುದು ಅನ್ನೋದು ಬಹುಶಃ ನೀವು ಕೂಡ ಕಂಡಿರ್ತೀರಿ. ಸೊ ಇದನ್ನು ಅವಾಯ್ಡ್ ಮಾಡೋದು ಬಹಳ ಉತ್ತಮ. ದರ್ಶನ ಅಥವಾ ಕಾರ್ಯಕ್ರಮ ವೀಕ್ಷಣೆಗೆ ಸಾಲಲ್ಲಿ ನಿಲ್ಲದೆ ನುಗ್ಗೋದು, ಇದು ಇನ್ನೊಂದು ಥರದ ಡಿಸ್ಟರ್ಬೆನ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇದು ಕೂಡ ನೀವು ನಿಮ್ಮ ಸುತ್ತಮುತ್ತ ನೋಡಿರ್ತೀರಿ. ಕೆಲವು ಸರ್ತಿ ನಾವು ಕೂಡ ಅದರಲ್ಲಿ ಭಾಗಿಯಾಗಿರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದು ಕೂಡ ತಪ್ಪು. ಇದರಿಂದ ಹಿರಿಯರು ಇರಬಹುದು ಅಥವಾ ಸಣ್ಣ ಸಣ್ಣ ಮಕ್ಕಳಿರ್ಬೋದು, ಅವುಗಳಿಗೆ ತುಂಬ ಕಿರಿಕಿರಿ ಆಗುತ್ತೆ. ಸೊ ಇದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಿ, ಸೊ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೋ ಸ್ವಲ್ಪ ತಾಳ್ಮೆಯಿಂದ ಅದನ್ನು ಮುಂದುವರೆಸ್ಕೊಂಡು ಹೋಗೋದು ಬಹಳ ಮುಖ್ಯ. ಹಾಗೆ ಶಕ್ತಿ ಪ್ರದರ್ಶನಕ್ಕೆ ಈ ಡಿಜೆ ಸ್ಪೀಕರ್ಗಳನ್ನು ಮಿತಿಮೀರಿದ ಶಬ್ದಗಳಲ್ಲಿ ಬಾರಿಸೋದು, ಸೊ ಇದು ಆರ್ಗನೈಸರ್ಸ್ ಬಹಳಷ್ಟು ಬಾರಿ ಇದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿರ್ತಾರೆ. ಕೆಲವೊಮ್ಮೆ ಇದು ನಾವೇ ಆರ್ಗನೈಸಿಂಗ್ ಕಮಿಟಿನಲ್ಲಿದ್ದು ಕೆಲವು ಸತಿ ನಮಗೆ ಗೊತ್ತಾಗದೆ ಆಗುವಂಥ ತಪ್ಪುಗಳಲ್ಲಿ ಇದು ಕೂಡ ಒಂದು. ಡಿಜೆ ಸೌಂಡ್ ನಮ್ಮ ಖುಷಿಗೆ ಅಂತ ತುಂಬ ಜೋರಾಗಿ ಇಟ್ಬಿಟ್ಟಿರ್ತೀವಿ, ವಾಲ್ಯೂಮ್ ಸ್ಪೀಕರ್ ವಾಲ್ಯೂಮ್ ಸಿಕ್ಕಾಪಟ್ಟೆ ಜೋರಾಗಿ ಇಟ್ಟಿರ್ತೀವಿ. ಸೊ ಅದರಿಂದ ಸುತ್ತಮುತ್ತ ಇರುವಂತಹ ವೃದ್ಧರು, ಮಕ್ಕಳು, ರೋಗಿಗಳಿಗೆ ಬಹಳಷ್ಟು ತೊಂದರೆಗಳನ್ನು ಉಂಟು ಮಾಡಬಹುದು. ಸೊ ಇದ್ರ ಬಗ್ಗೆ ಇನ್ನೂ ಮತ್ತಷ್ಟು ಮಾತಾಡೋದಕ್ಕಿದೆ. ಮುಂದೆ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ ಬಂದಂತಹ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಸೂಪರ್ ಹಿಟ್ ಹಾಡು, ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯ, ರಘು ದೀಕ್ಷಿತ್ ಅವರ ಸಂಗೀತ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ಕೇಳ್ತಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಹಲೋ ಕರ್ನಾಟಕ. ನಾವು ಮಾತಾಡ್ತಾ ಇದ್ವಿ ಈ ಸಭೆ ಸಮಾರಂಭಗಳು, ಮುಖ್ಯವಾಗಿ ಜಾತ್ರೆ ಅಥವಾ ಉತ್ಸವಗಳಿಗೆ ಹೋದಾಗ ನಮ್ಮಿಂದ ಆಗುವಂತಹ ತೊಂದರೆಗಳು ಯಾವ್ಯಾವ್ದಿರ್ಬೋದು. ನಮ್ಮಿಂದ ಅಂತ ಅಂದರೆ ಒಬ್ಬ ಸಾರ್ವಜನಿಕರಾಗಿ ಗುಂಪಾಗಿ ಹೇಳ್ತಾ ಇರೋದು. ಅದರಿಂದ ನಮ್ಮಿಂದ ಜನರಿಗೆ ಅಥವಾ ವ್ಯವಸ್ಥೆಗೆ ತೊಂದರೆ ಆಗುವಂತಹ ಯಾವ್ಯಾವ ವಿಚಾರಗಳು ಇರಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದ್ರ ಜೊತೆಗೆ ಮತ್ತೊಂದಂದರೆ ಈ ಸೆಲ್ಫಿ ಹುಚ್ಚು ಮತ್ತು ಫೋಟೋಗಳ ಹುಚ್ಚು. ದೇವರ ವಿಗ್ರಹಗಳಿರುತ್ತೆ ಅಥವಾ ಇನ್ನೇನೋ ಇರುತ್ತೆ, ಅದ್ರ ಮುಂದೆ ಮೆರವಣಿಗೆ ಇರುತ್ತೆ, ರಥ ಇರುತ್ತೆ, ಇದ್ರ ಹತ್ರ ಹೋಗಿ ಸೆಲ್ಫಿ ತೆಕ್ಕೊಳ್ಳೋದು ಅಥವಾ ಬರೀ ಫೋಟೋ ತೆಗಿತಾ ಇರೋದು. ಸೊ ಹಿಂದ್ಗಡೆ ಇರೋರಿಗೆ ಅದರಿಂದ ತೊಂದರೆ ಆಗ್ತಾ ಇದೆಯಾ ಇಲ್ವಾ ಅನ್ನುವ ಸಣ್ಣ ಸೆನ್ಸ್ ಕೂಡ ಇಲ್ಲದೆ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗಿರ್ತೀವಿ ಸಾಮಾನ್ಯವಾಗಿ. ಸೊ ಇದನ್ನು ಅವಾಯ್ಡ್ ಮಾಡಬೇಕು. ಬಹಳಷ್ಟು ಬಾರಿ ಎಲ್ಲೆಲ್ಲಿ ಆರ್ಗನೈಸ್ ಮಾಡಿರ್ತಾರೋ ಅವರೇ ಫೋಟೋಗ್ರಫಿ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ನಿಮಗೆ ಆ ಎಲ್ಲ ಫೋಟೋಗ್ರಫಿಗಳು ಕೂಡ ಆನ್ಲೈನಲ್ಲಿ ಖಂಡಿತ ಸಿಗುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಲಿಮಿಟ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹಾಗೆಯೇ ಚಲಿಸುವಂತಹ ಮೆರವಣಿಗೆ ಅಥವಾ ಕಾರ್ಯಕ್ರಮಗಳಿಗೆ ಆತುರಪಟ್ಟು ನುಗ್ಗೋದ್ರಿಂದ ಕಾಲು ತುಳಿತದಂತಹ ದುರಂತಗಳು ಸಂಭವಿಸುತ್ತೆ. ಇದರ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕಾಗಿರೋದು ನಮ್ಮ ಕರ್ತವ್ಯ ಕೂಡ ಹೌದು. ಹಾಗೆ ಅನಗತ್ಯ ವಾದ ವಿವಾದಗಳು ಕೂಡ ಆಗ್ತಾ ಇರುತ್ತೆ, ಇದನ್ನು ಕೂಡ ಅವಾಯ್ಡ್ ಮಾಡೋದು ಬಹಳ ಮುಖ್ಯ. ಸೊ ಸಣ್ಣ ಪುಟ್ಟ ನೂಕಾಟ ಅಥವಾ ಜಾಗದ ವಿಷಯಕ್ಕೆ ಭದ್ರತಾ ಸಿಬ್ಬಂದಿ ಅಥವಾ ಇನ್ಯಾರೋ ಸಾರ್ವಜನಿಕರೊಂದಿಗೆ ಜಗಳಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಜನಸಂದಣಿ ಜಾಸ್ತಿ ಇದೆ ಅಂದಾಗ ಮಕ್ಕಳ ಮತ್ತು ವಯೋವೃದ್ಧರು ನಿಮ್ಮ ಜೊತೆ ಇದ್ದರೆ ಅವರನ್ನು ಕೈ ಹಿಡಿದೆ ಬಿಡಬೇಡಿ. ಸೊ ಗಮನ ಬೇರೆ ಕಡೆ ಹರಿಸದೇ ಇರೋ ರೀತಿ ನೀವು ಅವರ ಕೈಯನ್ನು ಹಿಡ್ಕೊಂಡಿರಬೇಕಾಗತ್ತೆ. ನೀರು ಮತ್ತು ಆಹಾರ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಇದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ, ಅದನ್ನು ಅನಗತ್ಯವಾಗಿ ಪೋಲಾಗೋದಕ್ಕೆ ಬಿಡಬೇಡಿ. ಸೊ ಅರ್ಧಂಬರ್ಧ ಕುಡಿಯೋದು, ಚೆಲ್ ಬಿಡೋದು ಇದನ್ನು ಮಾಡಬೇಡಿ ಆದಷ್ಟೂ. ಇದರ ಜೊತೆಗೆ ವೈಯಕ್ತಿಕ ನೈರ್ಮಲ್ಯದ ಅಭಾವ ಬಹಳಷ್ಟು ಕಾಡತ್ತೆ. ಬಹಳಷ್ಟು ಕಡೆ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳೋದು ಅಥವಾ ಶೌಚಾಲಯಗಳನ್ನು ಅಶುಚಿಯಾಗಿಡೋದು ಬಹಳಷ್ಟು ಕಡೆ ನಾವು ನೋಡಿರ್ತೀವಿ. ಸೊ ಇದನ್ನು ಕೂಡ ಅವಾಯ್ಡ್ ಮಾಡೋದು ಬಹಳ ಮುಖ್ಯ. ಸೊ ಹೀಗೆ ನಮ್ಮ ಸಿವಿಕ್ ಸೆನ್ಸ್ನ ಇನ್ನೂ ಜಾಸ್ತಿ ಮಾಡಿಕೊಂಡು ಚೆನ್ನಾಗಿ ಒಳ್ಳೆಯ ನಾಗರಿಕರಾಗಿ ಮತ್ತಷ್ಟು ಉತ್ಸವಗಳಲ್ಲಿ ಭಾಗಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕಡೆಯದಾಗಿ ಕಾರ್ತಿಕ್ ಅವರ ಧ್ವನಿಯಲ್ಲಿ ಸುಂದರ ಹಾಡು. ಇದಕ್ಕೆ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಸ್ಟೇ ಟ್ಯೂನ್ಡ್ ಎಫ್ಎಂ ರೈನ್ಬೋ.

0: ಇದರ ಸಮಯ ಆಗ್ತಿದೆ 8:55 ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಡಿಪಾರ್ಟ್ಮೆಂಟ್, ಗವರ್ನಮೆಂಟ್ ಆಫ್ ಕರ್ನಾಟಕ.
1: ಆಕಾಶವಾಣಿ ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಬೆವರುವಿಕೆ ಮತ್ತು ಹೋಮಿಯೋಪತಿ ಪರಿಹಾರ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಕೇಳಿ ಆಯುಷ್ ವಾಣಿ.
2: ನಮಸ್ಕಾರ ಸ್ನೇಹಿತರೆ, ಆಯುಷ್ ವಾಣಿಯ ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಬೆವರು ಮತ್ತು ಹೋಮಿಯೋಪತಿ ಚಿಕಿತ್ಸೆ. ಬೆವರುವುದು ಆರೋಗ್ಯವಂತ ವ್ಯಕ್ತಿಯ ಲಕ್ಷಣ. ಬೆವರು ದೇಹದಲ್ಲಿ ಹೆಚ್ಚಾದ ಉಷ್ಣಾಂಶವನ್ನು ಹೊರಹಾಕಿ ದೇಹವನ್ನು ತಂಪಾಗಿಸುತ್ತದೆ. ಆರೋಗ್ಯವಂತ ಮನುಷ್ಯ ದಿನಕ್ಕೆ ಸುಮಾರು 1-2 ಲೀಟರ್ ಬೆವರನ್ನ ಚರ್ಮದ ಮೂಲಕ ಹೊರಹಾಕುತ್ತಾನೆ. 1 ಲೀಟರ್ ಬೆವರು ಸುಮಾರು 584 ಕಿಲೋ ಕ್ಯಾಲೊರಿಯಷ್ಟು ಉಷ್ಣಾಂಶವನ್ನ ಹೊರಹಾಕುತ್ತದೆ. ಬೆವರಿಗೆ ಕಾರಣ ಏನು ನೋಡೋಣ. ಜ್ವರ ಬಂದಾಗ ಬೆವರು ಹೆಚ್ಚಾಗುತ್ತೆ. ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚಾಗಿ ಬೆವರು ಹೆಚ್ಚಾಗುತ್ತದೆ. ಉದ್ವೇಗ, ಭಯ, ಆತಂಕ ಮತ್ತು ಮಾನಸಿಕ ಒತ್ತಡ. ಹೆಚ್ಚು ಬಿಸಿಯಾದ ಊಟ ಮಾಡುವುದರಿಂದಲೂ ಸಹ ಬೆವರು ಹೆಚ್ಚಾಗುತ್ತದೆ. ಹೆಚ್ಚು ಬಿಸಿ ನೀರಿನ ಸ್ನಾನ ಮಾಡಿದಾಗಲೂ ಸಹ ಬೆವರು ಹೆಚ್ಚಾಗುತ್ತೆ. ವ್ಯಾಯಾಮ, ಕ್ರೀಡೆ, ಸಕ್ಕರೆ ಕಾಯಿಲೆ, ಥೈರಾಯ್ಡ್ ಸಮಸ್ಯೆ, ಹೃದಯಾಘಾತ, ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ ಕಡಿಮೆಯಾದಾಗ ಅತಿಯಾಗಿ ಬೆವರು ಕಾಣಿಸಿಕೊಳ್ಳುತ್ತದೆ. ಬೆವರು ಜಾಸ್ತಿಯಾದಾಗ ಕಂಕುಳು, ರಡೆ ಸಂಧಿಗಳಲ್ಲಿ ಗಜಕರಣ ಅಂದರೆ ರಿಂಗ್ವರ್ಮ್ ಅಂತ ಹೇಳ್ತೀವಿ, ಅದು ಸಹ ಕಾಣಿಸಿಕೊಳ್ಳುತ್ತೆ. ದೀರ್ಘಕಾಲ ಶೂ ಧರಿಸುವುದರಿಂದ ಕಾಲಿನ ಕೊನೆಯ ಬೆರಳು ಸಂಧಿಯಲ್ಲಿ ಬರೆಯ ರೀತಿ ಫಂಗಸ್ ಉಂಟಾಗುತ್ತದೆ. ಬೆವರು ಹೆಚ್ಚಾದಾಗ ಮೂತ್ರಪಿಂಡದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಮೂತ್ರಪಿಂಡದಲ್ಲಿ ಕಲ್ಲುಗಳು ಉತ್ಪಾದನೆಯಾಗುವ ಸಾಧ್ಯತೆ ಹೆಚ್ಚು. ಇದನ್ನು ತಡೆಗಟ್ಟಲು ನೀರನ್ನು ಹೆಚ್ಚಾಗಿ ಕುಡಿಯಬೇಕು. ಚಳಿಗಾಲದಲ್ಲಿ ಬೆವರು ಕಡಿಮೆಯಾಗುವುದರಿಂದ ಚರ್ಮ ಒಣಗಿ ಒರಟಾಗುತ್ತದೆ. ಅಂಗೈ ಅಂದರೆ ಹಸ್ತ, ಪಾದಗಳು ಒಡೆದು ಸೀಳುತ್ತದೆ. ರಕ್ತಸ್ರಾವ ಉಂಟಾಗುತ್ತದೆ. ಅದಕ್ಕೆ ಬಾಹ್ಯಲೇಪನವಾಗಿ ಹೋಮಿಯೋಪತಿಯಲ್ಲಿ ಪೆಟ್ರೋಲಿಯಂ ಆಯಿಂಟ್ಮೆಂಟ್, ಹೆಮಮೆಲಿಸ್ ಆಯಿಂಟ್ಮೆಂಟ್, ಕ್ಯಾಲೆಂಡಲ್ ಆಯಿಂಟ್ಮೆಂಟ್ಗಳನ್ನು ಸಹ ವೈದ್ಯರ ಸಲಹೆ ಮೇರೆಗೆ ಉಪಯೋಗಿಸಬಹುದು. ಬೆವರಿಂದ ಏನು ತೊಂದರೆ ಆಗುತ್ತೆ ನೋಡೋಣ. ಬೆವರು ಸಾಲೆ ಅಂತೀವಿ ಅಂದ್ರೆ ಸ್ವೆಟ್ ರ್ಯಾಶ್. ಜ್ವರ ಬಂದಾಗ ಬೇಸಿಗೆಯಲ್ಲಿ ಹೆಚ್ಚು ಬೆವರುವುದರಿಂದ ಬೆವರು ಕೋಶದಲ್ಲಿ ಬೆವರು ಕಟ್ಟಿಕೊಂಡು ಹಣೆ, ಕುತ್ತಿಗೆ, ಕಂಕುಳು, ತೊಡೆ, ಬೆನ್ನಿನಲ್ಲಿ ಉರಿ ಮತ್ತು ನವೆಯಿಂದ ಕೂಡಿದ ಸಣ್ಣ ಬೆವರು ತುಂಬಿದ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತದೆ. ಇದು ಹೆಚ್ಚಾದಲ್ಲಿ ಕೀವು ತುಂಬಿದ ಗುಳ್ಳೆಗಳು, ಗಂಟುಗಳು ಕಾಣಿಸಿಕೊಳ್ಳುತ್ತದೆ. ಹಣೆಯ ಮೇಲೆ ಬೆವರು ಸಾಲೆಯನ್ನ ಉಜ್ಜಿ ಸ್ನಾನ ಮಾಡುವುದರಿಂದ ಬೆವರನ್ನ ಬೆವರು ಗ್ರಂಥಿಗಳಿಂದ ಹೊರಹಾಕಬಹುದು. ಈ ಭಾಗದಲ್ಲಿ ಕ್ಯಾಲೆಂಡಲಾ ಪೌಡರ್ ಅನ್ನು ಸಿಂಪಡಿಸುವುದರಿಂದ ಬೆವರಿನ ಉತ್ಪತ್ತಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಕಡಿಮೆಯಾಗದಿದ್ದಲ್ಲಿ ತಜ್ಞ ಅರ್ಹ ಹೋಮಿಯೋಪತಿ ವೈದ್ಯರಿಂದ ಚಿಕಿತ್ಸೆ ಪಡೆಯಬೇಕು. ಬೆವರಿನ ವಾಸನೆ. ಸಾಮಾನ್ಯವಾಗಿ ಬೆವರಿಗೆ ಯಾವುದೇ ವಾಸನೆ ಅಂದರೆ ಸ್ಮೆಲ್ ಅಂತೀವಿ ಅಥವಾ ಓಡರ್ ಅಂತ ಹೇಳ್ತೀವಿ, ಯಾವುದೇ ವಾಸನೆ ಇರುವುದಿಲ್ಲ. ಬೆವರು ಗ್ರಂಥಿಗಳಿಂದ ಬೆವರು ಚರ್ಮದ ಮೇಲೆ ಬಂದಾಗ ಬೆವರು ಚರ್ಮದ ಮೇಲಿರುವ ಬ್ಯಾಕ್ಟೀರಿಯಾಗಳಿಗೆ ಸೇರಿ ರಾಸಾಯನಿಕ ಕ್ರಿಯೆಗಳ ಒಳಗಾಗಿ ವಾಸನೆ ಬರುತ್ತದೆ. ಬೆವರಿನ ವಾಸನೆ ಸಮಸ್ಯೆ ಇರತಕ್ಕಂಥವರು ದಿನಕ್ಕೆ 2-3 ಬಾರಿ ಸೋಪಿನಿಂದ ಸ್ನಾನ ಮಾಡುವುದರಿಂದ ವಾಸನೆ ತಡೆಗಟ್ಟಬಹುದು. ಕ್ಯಾಲೆಂಡಲಾ ಪೌಡರನ್ನು ಸಹ ಉಪಯೋಗಿಸಬಹುದು. ಆರೋಗ್ಯಕರವಾದ ಬೆವರಿನಿಂದ ಬಟ್ಟೆಗಳ ಮೇಲೆ ಯಾವುದೇ ಬಣ್ಣದ ಗುರುತುಗಳು ಮೂಡುವುದಿಲ್ಲ. ಆದರೆ ಬೆವರು ಬ್ಯಾಕ್ಟೀರಿಯಾಗಳೊಂದಿಗೆ ಸೇರಿ ರಾಸಾಯನಿಕ ಕ್ರಿಯೆ ನಡೆದಾಗ ಹಳದಿ, ಕಂದು, ಕೆಂಪು, ನೀಲಿ ಬಣ್ಣದ ಕಲೆಗಳು ಮೂಡಬಹುದು. ತಡೆ ಮತ್ತು ಕಂಕುಳಲ್ಲಿ ಇದು ಸಾಮಾನ್ಯ. ಇದು ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡುತ್ತೆ. ಅಂಗೈ ಮತ್ತು

0: ಸಾಲಿನಲ್ಲಿ ಬೆವರುವುದು. ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಗಾಬರಿ, ಚಿಂತೆ, ಪರೀಕ್ಷೆ ಭಯ, ಎಕ್ಸಾಮಿನೇಷನ್ ಫಿಯರ್, ಇದರಿಂದ ಬೆವರು ಅಧಿಕವಾಗಿ ಕಂಡುಬರುತ್ತದೆ. ವೈದ್ಯರನ್ನು ಯಾವಾಗಿ ಸಂದರ್ಶಿಸಬೇಕು? ಕಾರಣವಿಲ್ಲದೆ ಇದ್ದಕ್ಕಿದ್ದಂತೆ ಬೆವರುವುದು, ರಾತ್ರಿ ನಿದ್ದೆಯಲ್ಲಿ ಹೆಚ್ಚಾಗಿ ಬೆವರುವುದು, ಬೆವರಿನೊಂದಿಗೆ ತೂಕ ಕಡಿಮೆಯಾದಾಗ, ಹೃದಯ ಬಡಿತ ಹೆಚ್ಚಾದಾಗ, ಬೆವರಿನೊಂದಿಗೆ ಕೆಮ್ಮು ಹೆಚ್ಚಾದಾಗ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕಾಗತ್ತೆ. ಜಾಸ್ತಿ ಬೆವರತಕ್ಕಂಥವರು ಕೆಲವು ಸಲಹೆಗಳನ್ನು ಪಾಲಿಸಬೇಕಾಗತ್ತೆ. ಒಂದು, ನಿತ್ಯ ಸೋಪಿನಿಂದ ಸ್ನಾನ ಮಾಡಿ ಚರ್ಮವನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕು. ಸಾಕಷ್ಟು ನೀರು ಕುಡಿಬೇಕು. ತಾಜಾ ಹಣ್ಣು, ಹಸಿರು ತರಕಾರಿ, ಸೊಪ್ಪು, ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು. ಇದಕ್ಕೆ ಕೆಲವೊಂದು ಹೋಮಿಯೋಪತಿ ಔಷಧಿಗಳು ಯಾವುದು ಉಪಯೋಗಿಸ್ತೀವಿ ಅಂತಂದರೆ, ಕ್ಯಾಲ್ಕೇರಿಯಕಾರ್ಪ್, ಸೈಲೀಷಿಯಾ, ಮ್ಯಾಗ್ಮೂರ್, ವೆರಾಟ್ರಮಾಲ್, ಮ್ಯಾಕ್ಕಾರ್ಪ್, ಕೋನಿಯಂ, ಮರ್ಕ್ಯೂರಿಯಸ್, ಪೆಟ್ರೋಲಿಯಂ, ಇನ್ನು 10 ಹಲವಾರು ಔಷಧಿಗಳನ್ನು ಉಪಯೋಗಿಸುತ್ತೇವೆ. ಸಾಮಾನ್ಯವಾಗಿ ಹೋಮಿಯೋಪತಿ ವೈದ್ಯರು ಪ್ರಿಸ್ಕ್ರಿಪ್ಷನ್ ಕೊಡಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ. ವ್ಯಕ್ತಿಗತವಾಗಿ ನಾವು ಚಿಕಿತ್ಸೆ ನೀಡೋದ್ರಿಂದ ಪ್ರಿಸ್ಕ್ರಿಪ್ಷನ್ ಕೊಡೋದು ಕಷ್ಟ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಕೈನಲ್ಲಿ ಬೆವರಿದ್ರೆ ಔಷಧಿ ಚೇಂಜ್ ಆಗುತ್ತೆ, ಕಾಲ್ನಲ್ಲಿ ಬೆವರಿದಾಗ ಔಷಧಿ ಚೇಂಜ್ ಆಗುತ್ತೆ, ಮುಖದಲ್ಲಿ ಬೆವರು ಬಂದ್ರೆ ಔಷಧಿ ಚೇಂಜ್ ಆಗುತ್ತೆ, ಕಂಕುಳಲ್ಲಿ ಬೆವರಿದ್ರೆ ಔಷಧಿ ಚೇಂಜ್ ಆಗುತ್ತೆ, ಹಾಗೆ ಬೆವರಿನ ವಾಸನೆಗಳೇನಾದ್ರೂ ಇದ್ರೆ ಔಷಧಿ ಚೇಂಜ್ ಆಗುತ್ತೆ. ಹಾಗಾಗಿ ವೈದ್ಯರ ಸಲಹೆ ಮೇರೆಗೆ ಔಷಧಿ ತಗೋಬೇಕು. ಚಿಕಿತ್ಸೆಗಾಗಿ ನಿಮ್ಮ ಹತ್ತಿರದ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾ ಕೇಂದ್ರವನ್ನ ಸಂಪರ್ಕಿಸಿದರೆ ಚಿಕಿತ್ಸೆ ಸಂಪೂರ್ಣ ಉಚಿತ. ವಂದನೆಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಬೆವರುವಿಕೆ ಮತ್ತು ಹೋಮಿಯೋಪತಿ ಪರಿಹಾರ ಈ ಕುರಿತು ತಿಳಿಸಿದವರು ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಮಚ್ಚಾ, ಒಂದ್ ವಿಷಯ ಹೇಳ್ತೀನಿ ಕೇಳು. ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
2: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
1: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ವೆರಿ ಗುಡ್ ಮಾರ್ನಿಂಗ್ ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲಲ್ಲಿ ಸಖತ್ ಸಾಂಗು ಸ್ಟುಡಿಯೋ ಸಮಯ ಹೇಳ್ತಾ ಇದೆ 9:02 ಆಗಿದೆ ಅಂತ. ಸೊ ನಿಮ್ಮಿಷ್ಟದ ಹಾಡುಗಳನ್ನ ಈ ಹೊತ್ತಿನಲ್ಲಿ ನಿಮಗೋಸ್ಕರ ಅಂತ ಪ್ರಸಾರ ಮಾಡ್ತೀವಿ. ನಿಮ್ಗೆ ಯಾವ ಹಾಡು ಇಷ್ಟ ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸ್ಬೇಕು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ಮೆಸೇಜ್ನ ಮಾಡಬೇಕು. ಮರಿದೆ ನಿಮ್ಮ ಹೆಸರನ್ನು ಕೂಡ ಬರೆದು ಕಳಿಸಿ. ಈಗ ಸೂಪರ್ ಹಿಟ್ ಹಾಡುಗಳು ಬ್ಯಾಕ್

ಮಾತ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಲ್ನಲ್ಲಿ ಸಖತ್ ಸಾಂಗು ನಿಮ್ಮಿಷ್ಟದ ಹಾಡುಗಳಿಗೆ ಹೊತ್ತಿನಲ್ಲಿ ನಿಮಗೋಸ್ಕರ ಅಂತ ಪ್ರಸಾರ ಆಗುತ್ತೆ. ತಡ ಮಾಡದೆ ನಮಗೆ ಮೆಸೇಜ್ ಮಾಡಿ ತಿಳಿಸಿ ನಿಮಗೆ ಯಾವ ಹಾಡಬೇಕು ಅಂತ. ನಮ್ಮ ವಾಟ್ಸ್ಆ್ಯಪ್ ನಂಬರ್ 9480901013, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ 9480901013, ಈ ಸಂಖ್ಯೆಗೆ ನೀವು ಮೆಸೇಜಸ್ನ ಕಳಿಸ್ಬೇಕು. ಮುಂದೆ ಮತ್ತೆರಡು ಸುಂದರ ಗೀತೆ. ಜನುಮದ ಜೋಡಿ ಚಿತ್ರದ ಐಕಾನಿಕ್ ಗೀತೆ ಅಲ್ಲಿನ್ ಶಾಸ್ತ್ರಿಯವರ ಧ್ವನಿಯಲ್ಲಿ, ದೊಡ್ರಂಗೇಗೌಡರ ಸಾಹಿತ್ಯ, ವಿ ಮನೋಹರ್ ಅವರ ಸಂಗೀತ ಅದಾದ ನಂತರ ಮತ್ತೊಂದು ಎವರ್ ಗ್ರೀನ್ ಹಾಡು, ರಾಜಾನನ್ನ ರಾಜ ಚಿತ್ರದ ಗೀತೆ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ವಿ ಬಿ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಖತ್ ಸಾಂಗು, ನಿಮ್ಮ ಇಷ್ಟದ ಹಾಡುಗಳು ನಿಮಗೋಸ್ಕರ ಈ ಹೊತ್ತಿನಲ್ಲಿ ಪ್ರಸಾರ ಆಗ್ತಾ ಇದೆ. ಬಹಳಷ್ಟು ಜನ ಮೆಸೇಜಸ್ನ ಕೂಡ ಕಳಿಸಿದ್ದಾರೆ. ಮಂಡಿತಲ್ ಕೃಪಾ ಉಮೇಶ್ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೆ ರನ್ನ ಬೆಳಗಲಿಯಿಂದ ಶ್ವೇತಾ ಚಿನ್ಮಯಿ, ಸುಮಾ ಮಹಾಂತೇಶ್ ಗಾಡವಿ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಹಾಗೆ ಪ್ರಸಾದ್ ಕೆಸೆಮಡು ತುಮಕೂರಿಂದ ಕೂಡ ಮೆಸೇಜ್ ಕಳಿಸಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಅವರು ಹಾಡ್ಲಿ ಮಲ್ಲವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಮಾಡಿದ್ದಾರೆ. ಶಂಕರ್ ಜಗ್ಲಿ ಗಬ್ಬೂರ ರಾಯಚೂರಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ಬೆಂಗಳೂರು ಹೆಲ್ಲೋ ಅಂತ ಹೇಳ್ದ ಬೆಳಗಾವಿಯಿಂದ ಸವಿತಾ ವೇದ್ ವಿನೋದ್ ಕುಟುಂಬದವರು ಮೆಸೇಜ್ ಮಾಡಿದ್ದಾರೆ. ಸಾಂಗ್ಲಿ ಜಿಲ್ಲೆಯಿಂದ ಅಲ್ತಫ್ ಹುಜ್ರೆ, ಸೈಫುಲ್ಲಾ ಜಹಬಾದ್, ಕಿರತ್ ಹುಜ್ರೆ, ರೆಹಾನ್ ಶೇಖ್ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಇದರ ಜೊತೆಗೆ ನಂಬರ್ ಎಂಡಿಂಗ್ ವಿತ್ 8739 ನೀವು ಹೆಸರು ಹಾಕೋದನ್ನ ಮರ್ತಿದ್ದೀರಿ, ಆದರೆ ನಿಮ್ಮ ಸಂದೇಶ ನಮ್ಮನ್ನು ತಲುಪಿದೆ. ಕೆಪಿ ರೋಡಿಂದ ಗೋಪಾಲ್ ಅವರು, ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ, ಜೊತೆಗೆ ಶಿವಶಂಕರ್ ವೇದವತಿ ತನ್ಮಯ್ ಅನೇಕಲ್ ಶಂಕರ್ ಮಠ ಇಂದ, ಎಚ್ ವಿ ಯೋಗ ನರಸಿಂಹನ್ ಗಾಯತ್ರಿ ನಗರ್ ಬೆಂಗಳೂರಿನಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಸೊ ಇನ್ನು ಬಹಳಷ್ಟು ಸಂದೇಶಗಳು ಹರಿದು ಬರ್ತಾ ಇವೆ. ನೀವು ಕೂಡ ನಿಮ್ಮ ಇಷ್ಟದ ಗೀತೆ ಕೇಳಬೇಕು ಅಂದ್ರೆ ನಮಗೆ ಮೆಸೇಜ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಹಾಡಬೇಕು ಅಂತ. 9480901013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಮುಂದೆ ಪುಟ್ನಂಜ ಚಿತ್ರದ ಸೂಪರ್ ಹಿಟ್ ಹಾಡು, ಮನು ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇದೆ ಹಾಡಿಗೆ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ಇದ್ರು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ ನಲ್ಲಿ ಸಖತ್ ಸಾಂಗು. ಇನ್ನು ಬಹಳಷ್ಟು ಮೆಸೇಜಸ್ ನ ಕಳಿಸ್ತಾ ಇದ್ದಾರೆ. ಪುಟ್ಟರಾಜು ಎಂ ಪಿ ಅವರು ಎಂ ಜಿ ದಿಬ್ಬಾ ಹೊಸದುರ್ಗದಿಂದ, ಮುಕುಂದ ರೂಪ ರಮೇಶ್ ಮಠ ಅವರು ಕೋರ್ಮಂಗ್ಲ ಬೆಂಗಳೂರಿನಿಂದ, ಚಿದಾನಂದ ಟಿ ವಿ ಸರ್ಕಲ್ ಇಂದ ಮೆಸೇಜ್ ಮಾಡಿದ್ದಾರೆ ಹೊಸದುರ್ಗದಿಂದ, ಹಾಗೆ ಡಾಕ್ಟರ್ ಅನಂತ್ ಕುಮಾರ್ ಅರಸ್ ಅವರು ಕಡಬ ಗುಬ್ಬಿ ತಾಲೂಕು ತುಮಕೂರಿಂದ, ಶರತ್ ಪದ್ಮಜ ಬಿಡೆ ಅವರು ಹಂಪಿನಗರ ಬೆಂಗಳೂರಿನಿಂದ, ಗಣೇಶ್ ಅವರು ಸಾಗರದಿಂದ, ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಬಿ ಟಿ ಎಂ ಲೇಔಟ್ ಇಂದ, ಕಬಾಡಿ ವೆಂಕಟೇಶ್ ಹಾಗೂ ಕಬಾಡಿ ಇಂದಿರಾ ಅವರು ಬಿನ್ನಿಪೇಟೆಯಿಂದ, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ನಾಗೇಶ್ ದೀಪ ಋತ್ವಿಕ್ ಸಾರ್ವಿಕ್ ದೀಕ್ಷಾ ಅವರು ಬೇಲೂರು ತಾಲೂಕು ಹಾಸನದಿಂದ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಮುಧೋಳ ತಾಲೂಕಿನ ಅಕ್ಕಿ ಮರಡಿ ವಿಠಲ ಕಂಬಾರ ಕೃಷ್ಣಬಾಯಿ ಸಿಂಧು ಪ್ರಿಯಾಂಕಾ ಪವನ ಪಲ್ಲವಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಡಾಕ್ಟರ್ ವೈ ಎಚ್ ಬಹದ್ದೂರ್ ಖಾನ್, ಹಾಗೆ ಡಾಕ್ಟರ್ ಫರ್ಹಾನಾ ಖಾನಂ ಅವರು ಜೆ ಸಿ ನಗರ ಬೆಂಗಳೂರಿನಿಂದ, ಡಾಕ್ಟರ್ ಆಲ್ ಆರ್ ಭಾಲೇಶ್ ಅವರು ಮೈಸೂರಿನಿಂದ ಮೆಸೇಜ್ ಕಳಿಸಿದ್ದಾರೆ, ನಾಗೇಂದ್ರ ತಾವರಕೆರೆ ಕುಣಗಿಲ್ ತಾಲೂಕಿಂದ. ಇದರ ಜೊತೆಗೆ ಯಾರಿದು ಶಿವರಾಜ್ ಮಾನಸ ಭಾರದ್ವಾಜ್ ಸಿರುಗುಪ್ಪ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಇನ್ನು ಬಹಳಷ್ಟು ಮೆಸೇಜ್ಗಳು ಹರಿದು ಬರ್ತಾ ಇವೆ, ನಿಮ್ಮ ಇಷ್ಟದ ಹಾಡುಗಳು ನಿಮಗೋಸ್ಕರ ಅಂತ ಪ್ರಸಾರ ಆಗ್ತಾ ಇದೆ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಫಟಾಫಟ್ ಅಂತ ನಮಗೆ ಮೆಸೇಜ್ ಕಳಿಸಿ ನಿಮಗೆ ಯಾವ ಹಾಡು ಬೇಕು ಅಂತ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ 9480901013, ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಸಂಖ್ಯೆಗೆ ನೀವು ವಾಟ್ಸ್ಆ್ಯಪ್ನ ಮುಖಾಂತರ ಮೆಸೇಜ್ನ ಕಳಿಸಬೇಕು. ಮುಂದೆ ಅಮೃತ ವರ್ಷಿಣಿ ಚಿತ್ರದ ಸುಂದರ ಗೀತೆ ಎಸ್ ಪಿ ಬಿ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ ಅದಾದ ನಂತರ ಮದರಂಗಿ ಚಿತ್ರದ ಟೆಲ್ ಟ್ರ್ಯಾಕ್, ಸುನೀತಾ ಮಂಗಳ, ಯಶ್ ಹಾಗೂ ಸಿರಿಗೌರಿ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಇದೆ, ಅನೂಪ್ ಸಿಲಿನ್ ಅವರ ಸಂಗೀತ ಇದೆ. ಕೇಳ್ತಾ ಇರಿ ಎಫ್ ಎಂ ರೇನ್ಬೋ.

ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಲ್ಲಿ ಸಖತ್ ಸಾಂಗ್. ಬಹಳಷ್ಟು ಜನ ಇನ್ನು ಮೆಸೇಜಸ್ ನ ಕಳಿಸಿದ್ದಾರೆ. ಚೈತ್ರ ಅವರು ಹಾಗೆ ಚಳ್ಳಕೆರೆ ತಾಲೂಕು ಗೋಪನಹಳ್ಳಿಯಿಂದ ಜೆ ಹರ್ಷಿತಾ ಹಾಗೂ ಯಶಸ್ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಅರುಣ ಮೈತ್ರಿ ಅವರು ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ ಇಂದ ಮೆಸೇಜ್ ಕಳಿಸಿದ್ದಾರೆ. ಮಂಜುನಾಥ್ ಸೂರಣಗಿ ಅವರು ಸಂಡೂರಿನಿಂದ, ಎನ್ ಜಿ ಬಸವರಾಜನ್ ಪೂರ್ಣ ಚಿತ್ರದುರ್ಗದಿಂದ, ಹನುಮಂತಪ್ಪ ಮಡಿವಾಳರವರು ಜಗಳೂರಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಶಿವಮೊಗ್ಗ ಜಿಲ್ಲೆ ಮೂಡಲವಿಠಲಪುರದ ಶ್ರೀಧರ್ ಪದ್ಮಾಪನ್ನಗ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ತೇಜಸ್ವಿನಿ, ರೂಪಾ, ಲಕ್ಷ್ಮೀಕಾಂತ್, ಯಶವಂತ್, ಸುಮಲತಾ ಚನ್ನನಕುಂಟೆಯಿಂದ ಮೆಸೇಜ್ ಮಾಡಿದ್ದಾರೆ. ನವೀನ್ ಕಾವ್ಯ ಅವರು, ಹಾಗೆ ಸಂಪತ್ ಲಕ್ಷ್ಮೀ ಅವರು ಮಲ್ಲೇಶ್ವರದಿಂದ, ಷಣ್ಮುಖ ಅವರು ಹಳೆಬಾದಿ ಗ್ರಾಮದಿಂದ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಶ್ರೀನಿವಾಸ್, ಸುಪ್ರೀತಾ, ಸನ್ನಿ, ಅನುಶ್ರೀ, ತನುಶ್ರೀ, ಋಷಿ ಅವರು ಚಾಮರಾಜನಗರ ಜಿಲ್ಲೆ ಮಲೆಮಹದೇಶ್ವರ ಬೆಟ್ಟದಿಂದ ಮೆಸೇಜ್ ಕಳಿಸಿದ್ದಾರೆ. ಸತೀಶ್ ಎನ್ ಎಚ್ ನಗರಕೆರೆಯಿಂದ, ಹಾಗೆ ಸಂತೋಷ್ ಟೇಲರ್ ಅವರು ಬಸಗರಹಳ್ಳಿಯಿಂದ, ಲಕ್ಷ್ಮೀ ಹುಳಿಯಾರ್ ಅವರು ಮಹೇಶ್ ಹುಸೂರು ಅವರು ಶಿಕಾರಿಪುರದಿಂದ, ಹಾಗೆ ಬಿ ಕೆ ಅನುಪಮಾ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಕೊಪ್ಪಳ ತಾಲೂಕು ಇಂದ ಜ್ಞಾನ ಸಿಂಹಾಸನ ಹಾಗೂ ಅವಿಕ್ಷಾ ಸಿಂಹಾಸನ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಭದ್ರಾವತಿ ತಾಲೂಕು ಹುಣಸೇಕಟ್ಟೆ ಜಂಕ್ಷನ್ನಿಂದ ಸುನೀಲ್ ಕುಮಾರ್ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಇದರ ಜೊತೆ ಲತಾ ದಿನೇಶ್ ಅವರು ಗಂಗೊಂಡನಹಳ್ಳಿಯಿಂದ ಕೂಡ ಮೆಸೇಜ್ ಕಳಿಸಿದ್ದಾರೆ. ಶ್ವೇತಾ ಎಸ್ ರಾವ್ ಸೂಳ್ಯದಿಂದ, ವಿಷ್ಣು ವಿಹಾನ್ ತಿಪಟೂರ್ನಿಂದ, ಕಿಶನ್ ರೋಷನ್ ಶೋಭಾರಾಣಿ ಅವರು, ಹಾಗೆ ಆನಂದ್ ಅವರು, ಹರ್ಷಿತಾ ವೆರಿ ಗುಡ್ ಮಾರ್ನಿಂಗ್ ಅಂತ, ಉಷಾ ಅವರು ಬೆಂಗಳೂರಿನಿಂದ ಮೆಸೇಜ್ ಕಳಿಸಿದ್ದಾರೆ, ವೆರಿ ಗುಡ್ ಮಾರ್ನಿಂಗ್. ಹಾಗೆ ಬೆಳಗಾವಿಯಿಂದ ಸಂತೋಷ್ ದೂಪದಾಳ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ವಿಜಯವಾಣಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಸೊ ಮತ್ತಷ್ಟು ಸುಂದರ ಗೀತೆಗಳು ನಿಮಗೋಸ್ಕರ ಪ್ರಸಾರ ಆಗೋದಿಕ್ಕೆ ಕಾಯ್ತಾ ಇವೆ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಬಂದಂತಹ ಸೂಪರ್ ಹಿಟ್ ಹಾಡು ಚೆಲುವಿನ ಚಿತ್ತಾರ ಚಿತ್ರದ ಗೀತೆ, ಎಸ್ ನಾರಾಯಣ್ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತ. ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮ್ನಬಲ್ನಲ್ಲಿ ಸಖತ್ ಸಾಂಗ್ ಕಾರ್ಯಕ್ರಮ. ಮಹಾಲಿಂಗ್ಪುರದಿಂದ ಐನುದ್ದೀನ್ ಬಣಹಟ್ಟಿ, ಮುಮ್ತಾಜ್ ಬಣಹಟ್ಟಿ, ರಿಯಾಜ್, ರುಬಿನಾ, ಶಬೀರ್, ಸುಫಿಯಾ, ಜುನೈದ್, ಅಂಜುಮ್, ಹುಮೈರಾ, ರಫಾತ್ ಹಾಗೂ ಮರಿಯಾ ಅವರು ಮೆಸೇಜ್ ಕಳಿಸಿದ್ದಾರೆ ತಮ್ಮ ಇಷ್ಟದ ಗೀತೆಗಳಿಗೋಸ್ಕರ. ಕೆ ಪಿ ರೋಡಿಂದ ಗೋಪಾಲ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ, ಹಾಗೆ ಬಹದ್ದೂರ್ ಖಾನ್ ಹಾಗೂ ಡಾಕ್ಟರ್ ಮೆಹಫೂಜ್ ಖಾನ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಬಹಳಷ್ಟು ಜನ ತಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಬಹಳ ಪ್ರೀತಿಯಿಂದ ಮೆಸೇಜ್ ಕಳಿಸಿದ್ರಿ. ಎಲ್ಲರ ಸಂದೇಶಗಳಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ನಮ್ಮ ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸೊ ಕಡೆಯದಾಗಿ ಎರಡು ಸುಂದರ ಗೀತೆಗಳು, ಗೀತಾ ಚಿತ್ರದ ಐಕಾನಿಕ್ ಗೀತೆ, ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚ್ಯುತ ಶಂಕರ್ ಅವರ ಸಾಹಿತ್ಯ, ಇಳರಾಜ ಅವರ ಸಂಗೀತ, ಅದಾದ ನಂತರ ಸಂತೋಷ್ ವೆಂಕಿ ಅವರ ಧ್ವನಿಯಲ್ಲಿ ಗಜಕೇಸರಿ ಚಿತ್ರದ ಸುಂದರ ಗೀತೆ ನಿಮಗೋಸ್ಕರ. ಈ ತನಕ ನಾನು ಹರ್ಷದ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಸ್ಟೇ ಟ್ಯೂನ್ಡ್ ಎಫ್ ಎಂ ರೈನ್ಬೋ.

0: 6266?
1: Yes.
0: Hi, Sanju.
2: Hi, Geeta.
0: Sanju, ನಾ ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
0: ನಾಳೆ ಬರ್ತಿದ್ದಾನೆ.

0: ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: पीसीपी एनडीटी कानून के विभिन्न प्रावधानों के तहत लिंग जांच करने और करवाने वाले दोनों को 3 से 5 साल तक की कैद और जुर्माने की सजा है.
2: स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನವೆಲ್ ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ ಸ್ಟುಡಿಯೋ ಸಮಯ ಹೇಳ್ತಾ ಇದೆ 10:02 ಆಗಿದೆ ಅಂತ. ಸೊ ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ನಮ್ಮ ಸಂಸ್ಕೃತಿಯ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಮುಖ್ಯವಾಗಿ ಈ ಪ್ರತಿಯೊಂದು ಆಚರಣೆಯಲ್ಲೂ ಕೂಡ ಕಾಡಿಗೆ ಸಿಕ್ಕಿರುವಂತಹ ಸ್ಥಾನ ತುಂಬ ಅನನ್ಯ ಅಲ್ವಾ. ನಮ್ಮ ಹಬ್ಬಗಳು, ನಮ್ಮ ಆರಾಧನೆ, ನಮ್ಮ ಯಕ್ಷಗಾನ, ಡೊಳ್ಳು ಕುಣಿತ, ಜಾನಪದ ಹಾಡುಗಳು, ಎಲ್ಲದರ ಮೂಲ ಕೂಡ ಪ್ರಕೃತಿಯೇ ಆಗಿರುತ್ತೆ. ಕಾವೇರಿ, ತುಂಗಾ, ಶರಾವತಿಯಂತಹ ಜೀವ ನದಿಗಳು ಹುಟ್ಟೋದೇನೇ ದಟ್ಟ ಕಾಡಿನ ಎದೆ ಬಡಿತದಿಂದ. ನಮ್ಮ ದೇವಸ್ಥಾನಗಳ ಪವಿತ್ರ ನದಿಗಳು ಕೂಡ, ನಾಗರಕಟ್ಟೆಗಳು, ಹುಲ್ಲು ನಿಸರ್ಗಗಳು ಎಲ್ಲವೂ ಕೂಡ ಕಾಡಿನ ಭಾಗವೇ ಆಗಿದೆ. ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಕರುಣಿನ ಬಳ್ಳಿಯ ಸಂಬಂಧ ಮುಂಚೆ ಇತ್ತಂತೆ. ಸೊ ಮರ ಕಡಿಯುವ ಮುಂಚೆ ಕ್ಷಮೆ ಕೋರುವ ಸಂಪ್ರದಾಯ ಕೂಡ ನಮ್ಮಲ್ಲಿತ್ತು. ಇತ್ತೀಚೆಗೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಆದರೆ

ಇದು ನಮ್ಮನ್ನ ಬೇರೆ ಲೋಕಕ್ಕೇನೆ ಕೊಂಡು ಹೋಗಬಹುದು ಅಂತ ಅನ್ಸುತ್ತೆ. ಸೊ ಈ ಲಿಸ್ಟ್ನಲ್ಲಿ ಮೊದಲನೇದಾಗಿ ನೆನಪಾಗೋದು ಅಂದರೆ ಅಫ್ಕೋರ್ಸ್ ವರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕರುನಾಡಿನ ಮತ್ತೊಬ್ಬ ಶ್ರೇಷ್ಠ ಕಲಾವಿದರಾದಂತಹ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆಗೆ ನಟಿಸಿದಂತಹ ಚಿತ್ರ ಗಂಧದ ಗುಡಿ. ವಿಜಯ ರೆಡ್ಡಿ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಈ ಚಿತ್ರ ಕೇವಲ ಒಂದು ಕಮರ್ಷಿಯಲ್ ಸಿನಿಮಾ ಆಗಿರಲಿಲ್ಲ, ಅದೊಂದು ಪರಿಸರ ಜಾಗೃತಿಯ ಮಹಾಗ್ರಂಥ ಅಂತ ಹೇಳಬಹುದು. ಸೊ ಅರಣ್ಯ ಅಧಿಕಾರಿ ಆ ಕಾಡನ್ನು ದುರುಪಯೋಗ ಪಡಿಸಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಂತಹ ಮತ್ತೊಬ್ಬ ಮನುಷ್ಯನ ನಡುವಿನ ಸಂಘರ್ಷದ ಮೂಲಕ ಈ ಕಾಡಿನ ಸಂಪತ್ತನ್ನು, ಗಂಧದ ಮರಗಳನ್ನು, ವನ್ಯಜೀವಿಗಳನ್ನು ಹೇಗೆ ನಾಶ ಮಾಡೋದನ್ನು ತಪ್ಪಿಸ್ತಾರೆ ಅನ್ನುವ ರೋಮಾಂಚನಕಾರಿ ಸೆಳೆತ ಅಂತ ಹೇಳ್ಬೋದು. ಈ ಚಿತ್ರದಲ್ಲಿ ಅನೇಕ ಅಫ್ಕೋರ್ಸ್ ತುಂಬಾ ಒಳ್ಳೊಳ್ಳೆ ಗೀತೆಗಳನ್ನ ನಾವು ಕಂಡಿದ್ದೀವಿ ಈ ಚಿತ್ರದಲ್ಲಿ. ಸೊ ಈ ಚಿತ್ರದ ಹಾಡಿನ ಮೂಲಕನೇ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಗಂಧದ ಗುಡಿ ಚಿತ್ರದ ಟೈಟಲ್ ಟ್ರ್ಯಾಕ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. ಇದಾದ ನಂತರ ಗಂಧದ ಗುಡಿ ಪಾರ್ಟ್ ಟೂ ಚಿತ್ರದ ಮತ್ತೊಂದು ಸುಂದರ ಗೀತೆ, ಎಸ್ ಪಿ ಬಿ ಹಾಗೂ ಮಂಜುಳಾ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲ್ಲಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ. ನಾವು ಮಾತಾಡ್ತಾ ಇದ್ವಿ ಕನ್ನಡ ಚಿತ್ರರಂಗದಲ್ಲಿ ಕಾಡಿನ ಸುತ್ತಮುತ್ತ ಹೇಳಿದಂತಹ ಕಥೆಗಳ ಬಗ್ಗೆ, ಅದರ ಗೀತೆಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಈ ಕಾಡಿನ ವಿಚಾರ ಬಂದಾಗ ಮತ್ತೊಂದು ಐಕಾನಿಕ್ ಸಿನಿಮಾ ನೆನಪಾಗೋದು ಅಂದರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಭಾರತಿ ವಿಷ್ಣುವರ್ಧನ್ ಅವರ ಮುಖ್ಯ ಭೂಮಿಕೆಯಲ್ಲಿ ತೆರೆ ಕಂಡಂತಹ ಪ್ರಸಿದ್ಧ ಸಾಹಸ ಚಿತ್ರ ನಾಗರಹೊಳೆ. 1977 ತೆರೆ ಕಂಡಂತಹ ಚಿತ್ರ ಇದು. ಈ ಹೆಸರೇ ಹೇಳುವಂತೆ ಕರ್ನಾಟಕದ ಹೆಮ್ಮೆಯ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಹಿನ್ನೆಲೆಯಲ್ಲಿ ಈ ಕಥೆ ಸಾಗುತ್ತೆ. ದಟ್ಟ ಕಾಡಿನ ಸೌಂದರ್ಯ, ಅಲ್ಲಿನ ಪ್ರಾಣಿ ಪಕ್ಷಿಗಳ ನೈಜ ಜೀವನ ಮತ್ತು ಕಾಡಿನೊಳಗಡೆ ನಡೆಯುವಂತಹ ಕೆಲವು ರೋಮಾಂಚನಕಾರಿ ಸಾಹಸಗಳನ್ನು ಈ ಚಿತ್ರದಲ್ಲಿ ಅದ್ಭುತವಾಗಿ ಸೆರೆಹಿಡಿಯಲಾಗಿದೆ. ಅಂದು ಅಂದರೆ ಆ ಸಮಯದಲ್ಲಿ ಚಿತ್ರ ತೆರೆ ಕಂಡ ಸಮಯದಲ್ಲಿ ನಾಗರಹೊಳೆ ಕಾಡಿನ ಜೈವಿಕ ವೈವಿಧ್ಯವನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಲ್ಲಿ ಈ ಸಿನಿಮಾ ತುಂಬ ದೊಡ್ಡ ಪಾತ್ರವನ್ನು ವಹಿಸಿತ್ತು. ಹಾಗೆ ಕಾಡಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಒಬ್ಬ ಮನುಷ್ಯ ಅಲ್ಲಿನ ಪ್ರಾಣಿಗಳೊಂದಿಗೆ ಹೇಗೆ ಒಡನಾಡ್ತಾನೆ, ಈ ಕಥೆ ಪ್ರೇಕ್ಷಕರಿಗೆ ರೋಮಾಂಚನದ ಜೊತೆಗೆ ಪ್ರಕೃತಿಯ ಬಗ್ಗೆ ಅಪಾರ ಗೌರವವನ್ನು ಮೂಡಿಸುವುದರಲ್ಲಿ ಕೂಡ ಯಶಸ್ವಿಯಾಗಿತ್ತು. ಹಾಗೆ ಇದರ ಬಗ್ಗೆ ಮಾತಾಡ್ತಾ ಸಾಗುವುದಾದರೆ ಮತ್ತೊಂದು ಚಿತ್ರ ನೆನಪಾಗುತ್ತೆ. ಅದು ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಪ್ರಸಿದ್ಧ ಕೃತಿಯನ್ನು ಆಧರಿಸಿ ಸಿ ವಿ ಶಿವಶಂಕರ್ ಅವರ ನಿರ್ದೇಶನದಲ್ಲಿ ಮೂಡಿದಂತಹ ಕ್ಲಾಸಿಕ್ ಮಾಸ್ಟರ್ ಪೀಸ್ ಕಾಕನಕೋಟೆ. ದ್ವಾರಕೀಶ್ ಮತ್ತು ಲೋಕೇಶ್ ಅಭಿನಯದ ಈ ಚಿತ್ರ ಆದಿವಾಸಿಗಳು ಅಥವಾ ಗಿರಿಜನರು ಮತ್ತು ಕಾಡಿನ ನಡುವಿನ ಅವಿನಾಭಾವ ಸಂಬಂಧವನ್ನು ಜಗತ್ತಿಗೆ ತೋರಿಸಿತ್ತು. ಕಾಡೇ ನಮ್ಮ ದೇವರು, ಮರಗಳೇ ನಮ್ಮ ಬಂಧುಗಳು ಅಂತ ನಂಬಿ ಬದುಕುವಂತಹ ಈ ಮೂಲ ನಿವಾಸಿಗಳ ಬದುಕಿಗೆ ಆಧುನಿಕ ಸ್ಪರ್ಶದಿಂದ ಹೇಗೆ ಕೊಳ್ಳಿ ಬೀಳತ್ತೆ ಅನ್ನೋದನ್ನು ಈ ಚಿತ್ರ ಕಣ್ಣಿಗೆ ಕಟ್ಟಿದಂತೆ ವಿವರಿಸಿದೆ. ಪ್ರಕೃತಿಯನ್ನು ಮುಖ್ಯವಾಗಿ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಬಳಸಿಕೊಂಡಾಗ ಆದಿವಾಸಿಗಳು ಎದುರಿಸುವಂತಹ ಸಂಕಟ, ಕಾಡಿನ ಸ್ವಾತಂತ್ರ್ಯದ ಕಲ್ಪನೆಯನ್ನು ಬಹಳ ಗಂಭೀರವಾಗಿ ಕಟ್ಟಿಕೊಟ್ಟಂತಹ ಅಪರೂಪದ ಕೃತಿ ಇದು.

ಕನ್ನಡರ ಸುಂದರ ಗೀತೆಯನ್ನು ಕೇಳುವ ಸಮಯ. ಕಾಕನಕೋಟೆ ಚಿತ್ರದ ಸುಂದರ ಗೀತೆ ಸುಲೋಚನಾ ಅವರ ಧ್ವನಿಯಲ್ಲಿ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಸಾಹಿತ್ಯ ಮತ್ತು ಸಿ ಅಶ್ವಥ್ ಅವರ ಸಂಗೀತ. ಅದಾದ ನಂತರ ನಾಗರಹೊಳೆ ಚಿತ್ರದ ಮತ್ತೊಂದು ಸುಂದರ ಗೀತೆ ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ವಿಜಯ ನರಸಿಂಹ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ. ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

ಅದರ ಸಿನಿ ಚಿಟ್ಟೆ ಕಾರ್ಯಕ್ರಮ ನಾವು ಸಾಕ್ತಾ ಇದ್ದೀವಿ. ಸೊ 10:29 ಆಗಿದೆ, ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ನಾವು ಮಾತಾಡ್ತಾ ಇದ್ವಿ ಪ್ರಕೃತಿ ಬಗ್ಗೆ, ಮುಖ್ಯವಾಗಿ ಕಾಡಿನ ಬಗ್ಗೆ. ಯೋಚನೆ ಮಾಡಿದ್ದೀರಾ, ನಾವು ಉಸಿರಾಡೋ ಗಾಳಿ, ಕುಡಿಯೋ ನೀರು, ತಿನ್ನೋ ಅನ್ನ, ಇವೆಲ್ಲದರ ಮೂಲ ಎಲ್ಲಿ ಅಂತ ಕೇಳಿದರೆ ಅದು ಉತ್ತರ ಸಿಗೋದು ಕಾಡು. ಕಾಡಿದ್ರೆ ಮಳೆ, ಮಳೆ ಇದ್ರೆ ಬೆಳೆ, ಬೆಳೆ ಇದ್ರೆ ಜೀವಕುಲ. ನಮ್ಮ ಪೂರ್ವಜರು ಕಾಡನ್ನ ಕೇವಲ ಮರಗಳ ಗುಂಪಾಗಿ ಎಂದಿಗೂ ಕೂಡ ನೋಡಿರಲಿಲ್ವಂತೆ. ಕಾಡನ್ನ ಅವರು ಒಂದು ಜೀವಿ ಅಂತ ಕನ್ಸಿಡರ್ ಮಾಡಿ ನಮ್ಮ ಒಡನಾಡಿ ಅಂತ ಪರಿಗಣಿಸಿದ್ರು. ಹಳ್ಳಿ ಇರಲಿ, ನಗರ ಇರಲಿ, ಪ್ರತಿಯೊಬ್ಬ

ಮನುಷ್ಯನ ಅಸ್ತಿತ್ವದ ಹಿಂದೆ ಅರಣ್ಯದ ದೊಡ್ಡ ಋಣ ಇದೆ ಅಲ್ವಾ? ವಿಜ್ಞಾನ ಇಂದು ಗ್ಲೋಬಲ್ ವಾರ್ಮಿಂಗ್ ಅಂತ ಎಷ್ಟೇ ಅಲರಾಮ್ ಹೊಡ್ಕೊಂಡ್ರು ನಮ್ಮ ಹಿರಿಯರು ಅಂದ ಹೇಳಿದ ಪ್ರಕೃತಿ ರಕ್ಷಣೆಯ ಪಾಠ ಇಂದಿಗೂ ಕೂಡ ನಮಗೆ ರಕ್ಷಣಾ ಕವಚ ಅಂತ ಅನಿಸುತ್ತೆ. ಸೊ ಕಾಡು ಅಂದರೆ ಕೇವಲ ಸಸ್ಯರಾಶಿಯಲ್ಲ, ಅದು ಅಸಂಖ್ಯಾತ ಪ್ರಾಣಿ ಪಕ್ಷಿಗಳಿಗೆ ಆದಿವಾಸಿಗಳಿಗೆ ಮನೆ. ಆ ಮನೆಗೆ ಕಲ್ಲು ಹೊಡೆದ್ರೆ ನಮ್ಮ ಅಸ್ತಿತ್ವವೇ ಅಲ್ಲಗಾಡುತ್ತೆ ಅಲ್ವಾ? ಸೊ ಇದರ ಸುತ್ತ ಹೆಣೆದಂತಹ ಕೆಲವು ಸಿನಿಮಾಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಹಾಗೆ ಆ ರೀತಿಯ ಕೆಲವು ಹಾಡುಗಳನ್ನು ಕೂಡ ಕೇಳ್ತಾ ಇದ್ವಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮೊಂದಿಗೆ ಖಂಡಿತ ಹಂಚಿಕೊಳ್ಳಿ. ನಿಮಗೆ ಕನ್ನಡ ಚಿತ್ರರಂಗದಲ್ಲಿ ಮೂಡಿಬಂದಂತಹ ಯಾವ ಕಾಡಿನ ಸುತ್ತಮುತ್ತ ಹೆಣದಂತಹ ಚಿತ್ರ ತುಂಬ ಇಷ್ಟವಾಯಿತು, ಯಾವ ಕತೆ ತುಂಬ ಇಷ್ಟವಾಯಿತು, ಯಾವ ಹಾಡು ಬಹಳ ಇಷ್ಟವಾಯಿತು ಅಂತ ನಮ್ಮೊಂದಿಗೆ ಖಂಡಿತ ಹಂಚಿಕೊಳ್ಳಿ. 9480901013 ಇದು ನಮ್ಮ ವಾಟ್ಸಾಪ್ ಸಂಖ್ಯೆ. ಮುಂದೆ ಅಪರಿಚಿತ ಚಿತ್ರದ ಸುಂದರ ಗೀತೆ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ, ರಾಮದಾಸ್ ನಾಯ್ಡು ಅವರ ಸಾಹಿತ್ಯ, ಎಲ್ ವೈದ್ಯನಾಥನ್ ಅವರ ಸಂಗೀತ, ಅದಾದ ನಂತರ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಬಂದಂತಹ ಜಯಸಿಂಹ ಚಿತ್ರದ ಟೈಟಲ್ ಟ್ರ್ಯಾಕ್, ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಆನಂದ್ ಅವರ ಸಂಗೀತ. ಕೇಳ್ತಾ ಇರಿ ಎಫ್ ಎಂ ರೇನ್ಬೋ.

ಇದ್ರೆ FM ರೈನ್ಬೋ ಕನ್ನಡ ಕಾಮನವಿಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ. ಬಹಳಷ್ಟು ಜನ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಕಾಡು ಫಾರೆಸ್ಟ್ ಬಹಳ ಖುಷಿಯಾಯಿತು ಈ ಟಾಪಿಕ್ ಕೇಳಿ. ನ ಜಯಸಿಂಹ ಸಿನಿಮಾ ಇದಕ್ಕೆ ತುಂಬ ಆಪ್ಟ್ ಅಂತ ಅನಿಸುತ್ತೆ ಅಂತ ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಅವ್ರು ಹೇಳ್ತಾ ಇದ್ದಾರೆ, IFS ಕೆರಿಯರ್ ಬಗ್ಗೆ ಯಂಗ್ ಲಿಸ್ನರ್ಸ್ ಕೂಡ ಗಮನ ಹರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ನಮ್ಮ ದೇಶದಲ್ಲಿ ಕಾಡುಗಳ ಬಗ್ಗೆ ತುಂಬ ಅಂದರೆ ತುಂಬ ದೊಡ್ಡ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಕಾಡುಗಳ ರಕ್ಷಣೆಯಲ್ಲಿ. ಸೊ ಯಾರಿಗಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಇದ್ರ ಬಗ್ಗೆ ತಿಳ್ಕೊಳ್ಳಿ, ಮುಂದುವರಿರಿ ಅಂತ ಹೇಳಬಹುದು. ಕಾರ್ಯಕ್ರಮ ಬಹಳ ಇಷ್ಟವಾಯಿತು, ಹಾಡುಗಳು ಇಷ್ಟವಾಗ್ತಿದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡ್ಲಿ ಮಲ್ಲವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಕಳಿಸಿದ್ದಾರೆ. ಇದರ ಜೊತೆಗೆ ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇರುವಂತಹ

ನಮ್ಮ ಆದಿವಾಸಿ ಗಿರಿಜನರ ಪ್ರಕೃತಿ ಆದಿವಾಸಿ ಗಿರಿಜನರ ಪ್ರಕೃತಿ ನೇಸರ ಒಂದಕ್ಕೊಂದು ಹೊಂದಿಕೊಂಡು ಬಾಳ್ತಿರುವಂತಹ ಕಾಡಿನ ಗಿರಿಜನರು ಆಹಾರಕ್ಕೆ ಗೆಡ್ಡೆ ಗೆಣಸುವಂತ ಸವಿದು ಜೀವನ ಸಾಗಿಸ್ತಾ ಇದ್ದಾರೆ. ಗಿರಿಜನರಿಗೊಂದು ಹಾಡನ್ನ ಪ್ಲೀಸ್ ಪ್ಲೇ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆಯೇ ಇವತ್ತಿನ ಪ್ರಸಾರದಲ್ಲಿ ಕಾಡಿನಲ್ಲಿ ಚಿತ್ರೀಕರಣಗೊಂಡಂತಹ ಚಿತ್ರ ಅಂದರೆ ನನಗೆ ಇಷ್ಟವಾಗಿದ್ದು ಕಾಡಿನ ರಾಜ ಚಿತ್ರ ಅಂತ ಹೇಳ್ತಾ ಇದ್ದಾರೆ ರೂಪಾ ಪಾಂಡುರಂಗರಾವ್ ಅವರು ಚಿತ್ರದುರ್ಗದಿಂದ. ಇದರಲ್ಲಿ ಟೈಗರ್ ಪ್ರಭಾಕರ್ ಅವರ ಅಭಿನಯ ಮನು ಮುಟ್ಟುವಂತಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಬಹಳ ಸುಂದರವಾಗಿ ಮೆಸೇಜ್ ಕಳಿಸಿದ್ರಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಚಿದಾನಂದ ಟಿ ವಿ ಸರ್ಕಲ್ ಅವರು ಹೊಸದುರ್ಗದಿಂದ ಮೆಸೇಜ್ ಕಳಿಸಿದ್ದಾರೆ. ಕನ್ನಡ ಚಂದನವನದಲ್ಲಿ ಹಲವಾರು ಚಿತ್ರಗಳು ಮೂಡಿಬಂದಿದೆ ಈ ನಿಟ್ಟಿನಲ್ಲಿ. ಅದರಲ್ಲೂ ನಮ್ಮ ವೀರಬಾಹು ಎಂ ಪಿ ಶಂಕರ್ ನಿರ್ಮಾಣದಲ್ಲಿ ಗಂಧದ ಗುಡಿ, ಮೃಗಾಲಯ, ರಾಮ ಲಕ್ಷ್ಮಣ, ಇನ್ನೂ ಅನೇಕ ಚಿತ್ರಗಳು ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಕಾಡು ರಕ್ಷಣೆ ಅವರ ಎಲ್ಲ ಬರೀ ಅವರದಷ್ಟೇ ಅಲ್ಲ, ನಾವುಗಳು ಕೂಡ ಕೈ ಜೋಡಿಸ್ಬೇಕು ಅನ್ನುವ ಸುಂದರ ಸಂದೇಶವನ್ನು ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಬಹಳ ಇಷ್ಟವಾಗ್ತಿದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಮೆಸೇಜ್ ಮಾಡಿದ್ದಾರೆ. ಮೃಗಾಲಯ ಚಿತ್ರ ಬಹಳ ಇಷ್ಟವಾಯಿತು ಅಂತ ಪ್ರದಾಪ್ ಅವರು ಹೇಳ್ತಿದ್ದಾರೆ. ಕಾಡನ್ನು ನಾವು ರಕ್ಷಿಸಬೇಕು, ಪ್ರತಿಯೊಬ್ಬರೂ ಒಂದೊಂದು ಸಸಿ ನೆಟ್ಟು ಅದಕ್ಕೆ ಆರೈಕೆ ಮಾಡಬೇಕು. ಶಾಲಾ ಮಕ್ಕಳಿಗೆ ಸಸಿಗಳನ್ನು ಬೆಳೆಸಿ ಆರೈಕೆ ಮಾಡಲು ತಿಳಿಸ್ಕೊಡ್ಬೇಕು. ಪ್ರಕೃತಿಯನ್ನು ನಾವು ರಕ್ಷಿಸಿದ್ರೆ ಮಾತ್ರ ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ ಅನ್ನುವ ಸುಂದರ ಸಂದೇಶವನ್ನು ಷಣ್ಮುಖ ಹಳೇಬಾತಿ ಗ್ರಾಮದಿಂದ ಕಳಿಸಿದ್ದಾರೆ. ಗಂಧದ ಗುಡಿ ಚಿತ್ರದಲ್ಲಿ ರಾಜವರು ಕಾಡಿನ ಮರಗಳು ಹಾಗೂ ವನ್ಯಜೀವಿಗಳನ್ನು ಉಳಿಸಲು ಹೋರಾಡುವ ಸಿನಿಮಾ ಬಹಳ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ ಹರೀಶ್ ಅವರು ಮಲ್ಲೇಶ್ವರದಿಂದ. ನಿಮ್ಮ ಸಂದೇಶಗಳೆಲ್ಲ ಕೇಳಿ ನಿಜಕ್ಕೂ ಬಹಳ ಖುಷಿಯಾಗ್ತಿದೆ. ಮುಂದೆ ಸುಂದರ ಹಾಡು ನಿಮಗೋಸ್ಕರ, ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಸುಂದರ ಗೀತೆ ಎಸ್ ಪಿ ಬಿ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಅವನ್ ವ್ಯಾಸರಾವ್ ಅವರ ಸಾಹಿತ್ಯ, ರಾಜ್ ಕೋಟಿ ಅವರ ಸಂಗೀತ. ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

ವೆಲ್ಕಮ್ ಬ್ಯಾಕ್. ಹೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ. ಇನ್ನು ಬಹಳಷ್ಟು ಜನ ಮೆಸೇಜಸ್ನ ಕಳಿಸಿದ್ದಾರೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ NES ಬಡಾವಣೆ ಹೊಸದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಾಡು ರಕ್ಷಣೆ ಬಗ್ಗೆ ಹಲವಾರು ಚಿತ್ರಗಳು ಬಂದಿದೆ. ಅದರಲ್ಲಿ ನಾಗರಹೊಳೆ, ಗಂಧದ ಗುಡಿ, ಜಯಸಿಂಹ, ಮೃಗಾಲಯ ಇವೆಲ್ಲ ಕೂಡ ನಮಗೆ ಬಹಳ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಯಾವುದನ್ನು ಕೂಡ ಕಾಡಿನ ರಾಜ ಆದಂತಹ ಚಿತ್ರಗಳನ್ನು ಮರೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಗಂಧದ ಗುಡಿ ಕರ್ನಾಟಕದ ಪೂರ್ತಿ ಕಾಡನ್ನು ಪರಿಚಯಿಸಿದ ಚಿತ್ರ. ಈ ಸಿನಿಮಾ ನನಗೆ ತುಂಬ ಇಷ್ಟವಾಯಿತು ಅಂತ ಲೀಲಾ ಬೇಗೂರುವಿಂದ ಮೆಸೇಜ್ ಕಳಿಸಿದ್ದಾರೆ. ಕಾಡಿನ ಹಾಡುಗಳೆಲ್ಲ ಬಹಳ ಇಷ್ಟವಾಯಿತು ಅಂತ ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಮೆಸೇಜ್ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರ ಸಂದೇಶಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಹಾಗೆ ಇದ್ರ ಬಗ್ಗೆ ಮಾತಾಡೋದಾದರೆ ಇತ್ತೀಚೆಗೆ ಜಾಗತಿಕ ಮಟ್ಟದಲ್ಲಿ ಕನ್ನಡ ಚಿತ್ರರಂಗದ ಧ್ವಜವನ್ನು ಹಾರಿಸಿದ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿದಂತಹ ಕಲಾಕೃತಿ ಕಾಂತಾರ. ಕಾಂತಾರ ಅಂದರೆ ಮನುಷ್ಯನಿಗೆ ಪ್ರವೇಶಿಸಲು ಕಷ್ಟವಿರುವಂತಹ ದಟ್ಟವಾದ ಕಾಡು. ಈ ಚಿತ್ರದಲ್ಲಿ ಕೇವಲ ಹಿನ್ನೆಲೆ ಅಷ್ಟೇ ಅಲ್ಲ, ಅದು ಕಥೆಯ ಜೀವನಾಡಿ ಅಂತ ಹೇಳಬಹುದು ಕಾಡು. ಸೊ ಅದು ದೈವಾರಾಧನೆ ಇರಬಹುದು, ಗಿರಿಜನರ ಭೂಮಿಯ ಹಕ್ಕು, ಅರಣ್ಯ ಇಲಾಖೆಯ ನಿಯಮಗಳು ಮತ್ತು ಕಾರ್ಪೊರೇಟ್ ಶೋಷಣೆ ನಡುವಿನ ಘರ್ಷಣೆಯನ್ನು ಈ ಸಿನಿಮಾ ಅದ್ಭುತವಾಗಿ ಕಟ್ಟಿಕೊಟ್ಟಿದೆ ಅಲ್ವಾ. ಮನುಷ್ಯ ಪ್ರಕೃತಿಯನ್ನು ತನ್ನ ಆಸ್ತಿ ಅಂತ ಅಂದ್ಕೊಂಡಾಗ ಹೇಗೆ ದೈವಶಕ್ತಿ, ಕಾಡು ಮತ್ತು ಪ್ರಕೃತಿ ತಿರುಗಿ ಬೀಳಬಹುದು ಅನ್ನೋದನ್ನು ಬಹಳ ಸುಂದರವಾಗಿ ಕರಾವಳಿಯ ಜಾನಪದ ಸೊಗಡಿನಲ್ಲಿ ತೆರೆದಿತ್ತಂತಹ ಚಿತ್ರ ಇದು. ಸೊ ವಿಶ್ವದಾದ್ಯಂತ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸಿದಂತಹ ಹೆಮ್ಮೆಯ ಚಿತ್ರ ಇದು. ಹಾಗೆಯೇ ಆಗಲೇ ಹೇಳದಂತೆಯೇ

ಲಿಸ್ನರ್ ಹೇಳದಂತೆ ಗಂಧದ ಗುಡಿ ಡಾಕ್ಯುಮೆಂಟ್ರಿ, ಇದು ಕೂಡ 2022 ತೆರೆ ಕಂಡಂತಹ ಚಿತ್ರ. ನಮ್ಮ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕನಸಿನ ಕೂಸು ಸಾಕ್ಷ್ಯ ಇದು ಚಿತ್ರ ಅಂತ ಹೇಳಬಹುದು. ಗಂಧದ ಗುಡಿ ಇದು ಯಾವುದೇ ಕಾಲ್ಪನಿಕ ಕಥೆ ಅಲ್ಲ, ನಮ್ಮ ಕರ್ನಾಟಕದ ನೈಜ ಅರಣ್ಯ ಸಂಪತ್ತು. ಪಶ್ಚಿಮ ಘಟ್ಟಗಳು, ಜಲಪಾತಗಳು, ಸಾಗರಗಳು, ಅಲ್ಲಿನ ವನ್ಯಜೀವಿಗಳ ಒಡನಾಟವನ್ನು ತೋರಿಸಿದಂತಹ ಒಂಥರ ನೃತ್ಯ ಕಾವ್ಯ ಅಂತ ಅನ್ಕೋಬಹುದು. ಅಲ್ಲಿ ಅಪ್ಪು ಮತ್ತು ನಿರ್ದೇಶಕರು ಕರ್ನಾಟಕದ ಕಾಡುಗಳಲ್ಲಿ ನಡೆದು ಅಲ್ಲಿ ಸೌಂದರ್ಯವನ್ನು ಕ್ಯಾಮ್ರಾನಲ್ಲಿ ಸೆರೆ ಹಿಡಿದು ನಮಗೆ ಉಡುಗೊರೆಯಾಗಿ ನೀಡಿದ್ದಾರೆ. ಸೊ ನೆಲದ ತಾಯಿಯ ಮಡಿಲಲ್ಲಿ ಅನ್ನುವ ಒಂದು ಭಾವನೆಯನ್ನು ಪ್ರತಿಯೊಬ್ಬ ಕನ್ನಡಿಗನ ಎದೆಗೆ ಮುಟ್ಟಿಸಿದಂತಹ ಡಾಕ್ಯುಮೆಂಟ್ರಿ ಇದು. ಇಷ್ಟನ್ನು ಹೇಳ್ತಾ ಸಮಯ ನೋಡಿದ್ರೆ 10:50 ಆಗಿದೆ. ಸೊ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಕೂಡ ಬಂದಿದೆ. ಸೊ ಇಲ್ಲಿಯ ಸಿನಿಮಾ, ಇಲ್ಲಿ ಇಷ್ಟೊತ್ತೂ ಚರ್ಚಿಸಿದಂತಹ ಸಿನಿಮಾಗಳನ್ನು ಗಮನಿಸಿದ್ರೆ ಒಂದು ವಿಷಯ ಅಂತೂ ಸ್ಪಷ್ಟವಾಗುತ್ತೆ, ಕನ್ನಡ ಸಿನಿಮಾಗಳು ಕೇವಲ ಮನರಂಜನೆಗೆ ಸೀಮಿತವಾಗಿರದೆ ಪ್ರಕೃತಿ ಮೇಲಿನ ಜವಾಬ್ದಾರಿಯನ್ನು ಪದೇ ಪದೇ ನೆನಪಿಸ್ತಲೇ ಬಂದಿದೆ. ಸೊ ಆಗಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಾಗಿರಬಹುದು, ಇವಾಗ ರಿಷಭ್ ಶೆಟ್ಟಿ ಅವರವರೆಗೆ, ಕಾಡುಗಳು ಅಂದರೆ ಕೇವಲ ಮರಗಳ ಸಾಲಲ್ಲ, ಅದೊಂದು ಜೀವಂತ ದೇವರು, ನಮ್ಮ ಸಂಸ್ಕೃತಿಯ ತೊಟ್ಟಿಲು, ಈ ರೀತಿಯಾಗಿ ತೋರಿಸಿಕೊಂಡು ಬಂದಿದ್ದಾರೆ. ತೆರೆಯ ಮೇಲೆ ಅಷ್ಟು ಸುಂದರವಾಗಿ ಕಾಣುವಂತಹ ಕಾಡು ವಾಸ್ತವದಲ್ಲಿ ಇವತ್ತು ಅನೇಕರ ಕಾಂಕ್ರೀಟ್ ಕಾಡಿನ ದೌರ್ಜನ್ಯಕ್ಕೆ ನರಳಿ ಸಿಲುಕಿ ನರಳ್ತಾ ಇದೆ ಅನ್ನೋದು ಕೂಡ ಸತ್ಯನೇ. ಮರಗಳು ನಾಶ ಆಗ್ತಾ ಇದೆ, ವನ್ಯಜೀವಿಗಳು ನಾಡಿಗೆ ಬರ್ತಾ ಇವೆ. ಸೊ ಇವೆಲ್ಲದಕ್ಕೂ ಕಾರಣ ನಮ್ಮ ಅತಿಯಾಸೆ ಮತ್ತು ನಿರ್ಲಕ್ಷ್ಯ ಅನ್ನೋದು ಕೂಡ ಸತ್ಯನೇ. ಸೊ ಅಂತಹ ಕಠಿಣವಾದ ಕಾಡುಗಳಿಗೆ ಹೋಗಿ ಮಳೆ ಬಿಸಿಲುಗಳನ್ನು ಲೆಕ್ಕಿಸದೆ ಶೂಟಿಂಗ್ ಮಾಡಿ ನಮಗೆ ಅದ್ಭುತ ದೃಶ್ಯಗಳನ್ನು ನೀಡಿದಂತಹ ಎಲ್ಲ ನಿರ್ದೇಶಕರು, ಕ್ಯಾಮ್ರಾಮ್ಯಾನ್, ನಟರು ಮತ್ತು ತಂತ್ರಜ್ಞರಿಗೆ ನಾವು ಶಿರಬಾಗಿ ನಮಸ್ಕರಿಸಬೇಕು. ವಿಶೇಷವಾಗಿ ಗಂಧದ ಗುಡಿಯಿಂದ ಹಿಡಿದು ಕಾಂತಾರವರೆಗಿನ ಪ್ರಕೃತಿ ಮಹತ್ವವನ್ನು ಸಾರಿದ ಪ್ರತಿಯೊಬ್ಬ ಸೃಷ್ಟಿಕರ್ತನಿಗೂ ಕೂಡ ನಮ್ಮ ಕರುನಾಡಿನ ಕೃತಜ್ಞತೆ ಸಲ್ಲಬೇಕು. ಇಷ್ಟನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಕಾಂತಾರ ಚಿತ್ರದ ಸುಂದರ ಗೀತೆ, ಸಾಯಿ ವಿಘ್ನೇಶ್ ಅವರ ಧ್ವನಿಯಲ್ಲಿ, ಶಶಿರಾಜ್ ಕಾವೂರು ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ, ಅದಾದ ನಂತರ ಸಂಜೀತ್ ಹೆಗ್ಡೆ ಅವರ ಧ್ವನಿಯಲ್ಲಿ ಗಂಧದ ಗುಡಿ, ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಚಿತ್ರದ ಸುಂದರ ಗೀತೆ, ಅಮೋಘ ವರ್ಷ ಹಾಗೂ ಕಿರಣ್ ಕಾವೇರಪ್ಪ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ. ಕೇಳ್ತಾ ಇರಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ನನ್ ಬೈಕ್ ಅಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
2: ನನ್ ಕಾರ್ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
3: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
4: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ, ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ, ಮತ್ತೆ ಹೈಯೆಸ್ಟ್ ಆಕ್ಟೋನ್ ಇಂದ ಪಿಕಪ್ ಕೂಡ ಅಮೇಸಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
5: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡಕ ಮನಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವಿದ್ದೇವೆ ಆಪ್ಕಿ ಪಸಂದಲ್ಲಿ. ಇವತ್ತಿನ ಆಪ್ಕಿ ಪಸಂದಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಹಳೆಯ ಹಿಂದಿ ಹಾಡುಗಳಿಗಾಗಿ ನೀವು ರಿಕ್ವೆಸ್ಟ್ ಕಳಿಸಬಹುದು. 9489010013 ನಮ್ಮ ವಾಟ್ಸ್ಆಪ್ ಸಂಖ್ಯೆ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ಇವತ್ತು ಇಂಟ್ರೆಸ್ಟಿಂಗ್ ಟ್ರಿವಿಯಾ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದೇನು ಅಂತ ಗೊತ್ತಾಗೋಕ್ಕೂ ಮುಂಚೆ ಒಂದು ಹಾಡು, ಅದಾದ ಮೇಲೆ ನಿಮ್ಮ ಸಂದೇಶಗಳು, ನಿಮ್ಮ ಪ್ರೀತಿಯ ಗೀತೆಗಳು ಎಲ್ಲದರ ಬಗ್ಗೆ ಗಮನ ಹರಿಸೋಣ. ಹಾಗೆಯೇ ನೀವು ಕೂಡ ಇಂಟ್ರೆಸ್ಟಿಂಗ್ ಟ್ರಿವಿಯಾ ಇದ್ರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು ಅಂತ ನಿಮಗೆ ಗೊತ್ತಿದೆ. ಅದೇ ನಂಬರ್ಗೆ ಸಂದೇಶ ಕಳಿಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಪ್ಕೆ ಪಸಂದ್ಗೆ ತುಂಬಾ ಜನ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀರಿ. ನಿಮ್ಮ ಪ್ರೀತಿಯ ಹಾಡುಗಳನ್ನ ಕೇಳಿಸೇ ಕೇಳಿಸ್ತೀವಿ ನಾವು ಈ ಒಂದು ಗಂಟೆಯ ಅವಧಿಯಲ್ಲಿ. ಪ್ರತಿ ಸೋಮವಾರದಿಂದ ಶನಿವಾರ ತನಕ ಆಪ್ಕೆ ಪಸಂದಲ್ಲಿ ನಿಮ್ಮಿಷ್ಟದ ಗೀತೆಗಳನ್ನ ನೀವು ಕೇಳಿಸ್ಕೋಬಹುದು. ಹಳೆಯ ಹಿಂದಿ ಚಿತ್ರಗೀತೆಗಳಿಗೆ ಆದ್ಯತೆ ಅಂತ ಹೇಳಿದ್ದೀವಿ, ಹಾಗೆಯೇ ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಈಗ ಮೊಹಮ್ಮದ್ ರಫಿ ಮತ್ತು ಕಿಶೋರ್ ಕುಮಾರ್ ಕುರಿತಾಗಿನ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಅವರಿಬ್ಬರೂ ಕೂಡ ಬಹಳ ಡಿಫ್ರೆಂಟ್ ಆದಂತಹ ಸಿಂಗರ್ಸ್, ತುಂಬ ವರ್ಸಟೈಲ್ ಆದಂತಹ ಸಿಂಗರ್ಸ್. ಕಿಶೋರ್ ಕುಮಾರ್ ಅವರ ದನಿಯಲ್ಲಿ ಒಂದಷ್ಟು ಗೀತೆಗಳು ನಮಗೆ ಮಧುರಾತಿ ಮಧುರ ಅಂತ ಅನಿಸಿದ್ರೆ, ರಫಿ ಸಾಬ್ ಹಾಡಿದಂತಹ ಒಂದಷ್ಟು ಗೀತೆಗಳನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಇಬ್ಬರು ಕೂಡ ಅವರದೇ ನೆಲೆಯಲ್ಲಿ ದಿಗ್ಗಜರು ಅಂತ ಹೇಳಬಹುದು. ಆದರೆ ಯಾವುದೇ ಒಂದು ಇಂಡಸ್ಟ್ರಿಯಲ್ಲೂ ಕೂಡ ಗಾಯಕರ ನಡುವೆ ಇರಬಹುದು, ಕಲಾವಿದರ ನಡುವೆ ಇರಬಹುದು, ಊಹಾಪೋಹಗಳು, ವದಂತಿಗಳು ಎಷ್ಟೊಂದು ಹಬ್ಕೊಂಡಿರುತ್ತೆ. ಹಾಗೆಯೇ ಇವರಿಬ್ಬರ ಕುರಿತಾಗಿಯೂ ಕೂಡ ಎಷ್ಟೋ ಊಹಾಪೋಹಗಳನ್ನು, ವದಂತಿಗಳನ್ನು ಹಬ್ಬಿಸಿಬಿಟ್ಟಿದ್ರು. ಮೇಜರಾಗಿ ಫಿಲ್ಮ್ ಮ್ಯಾಗ್ಝೈನ್ಸ್ಗಳು ಏನಿರುತ್ತೆ, ಮ್ಯೂಸಿಕ್ ಮ್ಯಾಗ್ಝೈನ್ಸ್ ಏನಿರುತ್ತೆ ಅದು ಹೇಳ್ತಾ ಇದ್ರು. ಅಂದರೆ ಅವರಿಬ್ಬರ ಮಧ್ಯೆ ಅಷ್ಟೇನು ಒಳ್ಳೆಯ ಅನುಬಂಧ ಇಲ್ಲ ಅಂತ. ಆದರೆ ಅವರಿಬ್ಬರ ಮಧ್ಯೆ ತುಂಬ ಒಳ್ಳೆಯ ಬಾಂಧವ್ಯ ಇತ್ತಂತೆ, ತುಂಬ ಒಳ್ಳೆಯ ಸ್ನೇಹ ಇತ್ತಂತೆ. ಅದನ್ನು ರಫಿ ಅವರ ಮಗ, ಹಾಗೇನೆ ಕಿಶೋರ್ ಕುಮಾರ್ ಅವರ ಮಗನೇ ಎಷ್ಟೋ ಕಡೆ ಹೇಳ್ಕೊಂಡಿದ್ದಾರೆ ಕೂಡ. ಇವತ್ತು ಆ ಇಂಟ್ರೆಸ್ಟಿಂಗ್ ವಿಷಯನ ಹೇಳಬೇಕು ಅಂತ ಅನ್ನಿಸ್ತು. ಇಬ್ಬರು ಕೂಡ, ಕಿಶೋರ್ ಕುಮಾರ್ ಹಾಗೆ ರಫಿ ಅವರು, ಒಟ್ಟಾಗಿ 30 ಹೆಚ್ಚು ಗೀತೆಗಳನ್ನ ಹಾಡಿದ್ದಾರೆ. ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಎಷ್ಟೋ ಸಲ 3 ಸಿನಿಮಾಗಳಲ್ಲಿ, ಯಾವುದು ರಾಗಿಣಿ, ಹಾಗೆ ಶರಾರತ್ ಮತ್ತು ಭಾಗಿ ಸ್ನೇಹಸಾದಾ, ಈ ಚಿತ್ರಗಳಲ್ಲಿ ರಫಿ ಅವರು ಹಾಡಿದಂತಹ ಗೀತೆಗಳಿಗೆ ಕಿಶೋರ್ ಕುಮಾರ್ ಅವರು ಲಿಪ್ಸಿಂಕ್ ಮಾಡಿದ್ದಾರೆ. ಮತ್ತು ಕಿಶೋರ್ ಕುಮಾರ್ ಹಾಗೆ ರಫಿ ಅವರು ಇಬ್ಬರೂ ಕೂಡ ಒಬ್ಬರ ಜೊತೆ ಇನ್ನು ಮತ್ತೊಬ್ಬರು ವರ್ಕ್ ಮಾಡೋದಕ್ಕೆ ಎಷ್ಟು ಇಷ್ಟಪಡ್ತಿದ್ರು ಅಂತಂದರೆ, ಎಷ್ಟೋ ಸಲ ಕಿಶೋರ್ ಕುಮಾರ್ ಅವರ ಜೊತೆ ಹಾಡನ್ನು ರೆಕಾರ್ಡ್ ಮಾಡಿ ಬಂದ ಮೇಲೆ ರಫಿ ಅವರು ಹೇಳ್ತಾ ಇದ್ರಂತೆ ಮನೆಯಲ್ಲಿ, ಆಜ್ ಬಹುತ್ ಮಜಾ ಆಗಯ್ಯ ಅಂತ ಹೇಳಿ. ಯಾಕೆ ಅಂತ ಕೇಳಿದರೆ, ಇವತ್ತು ಕಿಶೋರ್ದ ಜೊತೆಗೆ ನನಗೆ ಹಾಡು ಹಾಡೋದಕ್ಕೆ ಇತ್ತು, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರಂತೆ. ಹಾಗೆಯೇ ಕಿಶೋರ್ ಕುಮಾರ್ ಮತ್ತು ರಫಿ ಅವರು ಇಬ್ಬರು ಕೂಡ ಒಟ್ಟಾಗಿ ಹಾಡಿದಂತಹ ಗೀತೆ ಮೊದಲ ಸಾಲಿ 1956 ಭಾಗಂ ಭಾಗ್ ಚಿತ್ರಕ್ಕಾಗಿ, ಹಾಗೆಯೇ 1973 ಯಾದೋಂಕಿ ಭಾರತ್ ಚಿತ್ರದ ಟೈಟಲ್ ಟ್ರ್ಯಾಕ್ನು ಕೂಡ ಇಬ್ಬರು ಸೇರಿ ಹಾಡಿದರು. ಹೀಗೆ ಎಷ್ಟೋ ವಿಚಾರಗಳು ಇದೆ. ಮತ್ತು ಎಷ್ಟೋ ಸಲ ಅವರಿಬ್ಬರು ಒಟ್ಟಾಗಿ ಊಟಕ್ಕೆ ಸೇರೋದು, ಮತ್ತು ಒಬ್ಬರ ಪ್ರೋಗ್ರಾಮ್ಸ್ಗೆ ಮತ್ತೊಬ್ಬರು ವಿಸಿಟ್ ಮಾಡೋದು ಇಂಥದ್ದೆಲ್ಲ ಇತ್ತಂತೆ. ಆದರೆ ನಾವು ನೋಡಿ, ಜನಸಾಮಾನ್ಯರು ನಮ್ಮ ಮಟ್ಟದಿಂದ ಒಂದು ಸ್ವಲ್ಪ ಉನ್ನತ ಮಟ್ಟಕ್ಕೆ ನಮ್ಮ ಅರಿವನ್ನು ವಿಸ್ತರಿಸ್ಕೊಂಡು ಯೋಚನೆ ಮಾಡಬೇಕಾಗತ್ತೆ. ಎಷ್ಟೋ ಸಲ ನಾವೇನಂದ್ಕೊಳ್ತೀವಿ, ಇಬ್ಬರು ದಿಗ್ಗಜರ ನಡುವೆ ಅಂಥ ಒಳ್ಳೆಯ ಸ್ನೇಹ ಸಂಬಂಧ ಇರಲಿಲ್ವೇನೋ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಇಂಥ ವಿಚಾರಗಳು ಅವರ ಕುಟುಂಬಸ್ಥರು ಹೇಳಿದಾಗ, ಅವರ ಆಪ್ತರು ಹೇಳಿದಾಗ ನಮಗೂ ಕೂಡ ಅರ್ಥ ಆಗತ್ತೆ. ಯಾವತ್ತಿಗೂ ಪ್ರತಿಭೆಗೆ, ಗುಣಕ್ಕೆ ಮತ್ಸರ ಬೇಕಿಲ್ಲ.

ಆಕಾಶವಾಣಿ ಎಫ್ಎಂ ರಾಯಂಬು ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದಲ್ಲಿ ನೀವೇ ಮೆಚ್ಚಿದಂತಹ ಗೀತೆಗಳನ್ನ ನಿಮಗಾಗಿ ಕೇಳಿಸ್ತಾ ಇದ್ವಿ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಸುಭಾನ್ ಕೋರಿ ಹಂಪಾ ಸಾಗರದಿಂದ, ಹಾಗೆಯೇ ಎನ್ಆರ್ ಪ್ರಸಾದ್ ಮತ್ತು ಅಖಿಲ ಪ್ರಸಾದ್ ಅವರು ಮೂರು ಹಾಡುಗಳು, ಇದಲ್ಲ ಅಂದರೆ ಅದಲ್ಲ ಅಂದರೆ ಅದಲ್ಲ ಅಂದರೆ ಅಂತ ಮೂರು ಚಾಯ್ಸಸ್ ಕೊಟ್ಟಿದ್ರು. ಮೂರಕ್ಕೆ ಮೂರು ದುರದೃಷ್ಟವಶಾತ್ ನಮಗೆ ಸಿಗ್ತಾ ಇಲ್ಲ ಹಾಡುಗಳು. ಹಾಗೆಯೇ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶ ಕಳಿಸಿದ್ದಾರೆ. ಮಾದರ ಹೆಪ್ಪರಗಿಯಿಂದ ಶಿವಲಿಂಗಪ್ಪ, ಭದ್ರೆ ಭಾಗ್ಯಜ್ಯೋತಿ, ಹಾಗೆ ಭದ್ರೆ ಬಂಧುಗಳು, ಹಾಗೂ ಹೂವಾಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಹರಿಹರ ವಿದ್ಯಾನಗರದಿಂದ ಸಂದೇಶ ಕಳಿಸಿ ನಮ್ಮಿಷ್ಟದ ಗೀತೆ ಬೇಕು ಅಂದಿದ್ದಾರೆ. ಜಯಪುಟ್ಟಸ್ವಾಮಿ ಅವರು, ಆಪ್ಕಿ ಪಸಂದ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಕಾರ್ಯಕ್ರಮ, ಹಾಗೆ ಮಾತುಗಳು ತುಂಬಾ ಇಷ್ಟ ನಮಗೆ ಈ ಕಾರ್ಯಕ್ರಮದ್ದು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಎನ್ ಜಿ ಬಸವರಾಜ್, ಅನ್ನಪೂರ್ಣ, ಚಿತ್ರದುರ್ಗದಿಂದ ನಮಗಾಗಿ ಒಂದು ಗೀತೆ ಬೇಕು ಅಂತ ಕೇಳಿದ್ದಾರೆ. ಅವರು ಕೇಳಿದಂತಹ ಗೀತೆನ ಪ್ರಸಾರ ಮಾಡಿದ್ದೀವಿ. ಹಾಗೆಯೇ ಸಾಗರ್ ಕಿನಾರೆ ಹಾಡಬೇಕು ಅಂತ ಮಂಜುನಾಥ್ ಲಗೆರೆಯಿಂದ ಹೇಳ್ತಾ ಇದ್ದಾರೆ. ಫೂಲ್ ಅವ್ರ ಕಾಂಟೆ ಚಿತ್ರದ ಹಾಡು ಹಾಕಿ ಅಂತ ವಾಸುಕಿ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ನಮಗೂ ಕೂಡ ಒಂದು ಗೀತೆ ಬೇಕು ಅಂತ ಡಾಕ್ಟರ್ ಅನಂತಕುಮಾರ್ ಅರಸು, ಕಡಬ ಗುಬ್ಬಿ ತಾಲೂಕಿನಿಂದ, ಹಾಗೂ ಮಲ್ಲಿಕಾರ್ಜುನ್ ಅಷ್ಟಗಿ ಅವರು ನಂಗಾಗಿ ಒಂದು ಗೀತೆ ಬೇಕು ಅಂತ ಕೊಲ್ಹಾಪುರದಿಂದ ಮೆಸೇಜ್ ಮಾಡಿದ್ದಾರೆ. ಮತ್ತು ವೆಂಕಟೇಶ್, ಹಾಗೆ ಮಾಯಾ ಮುರ್ಕುಟೆ ಅವರು ಅಮೃತಹಳ್ಳಿ ಬೆಂಗಳೂರಿನಿಂದ, ಎಚ್ ಆರ್ ರುದ್ರಸ್ವಾಮಿ ಅವರು ಚಿಕ್ಕಮಗಳೂರಿನಿಂದ, ಹಾಗೆಯೇ ಗೋವಿಂದ ಮೆನನ್ ಕೋಲಾರದಿಂದ, ಸುಷ್ಮಾ ಯಲಹಂಕದಿಂದ, ಮತ್ತು ಶಿವಶಂಕರ್ ವೇದವತಿ ಆನೇಕಲ್ಲಿಂದ, ಸದಾಶಿವ ಹುಲುಗುರ ಬನ್ಶಂಕ್ರಿಯಿಂದ, ಮತ್ತು ಜಾರ್ಖಂಡಿಂದ ಮೆಸೇಜ್ ಮಾಡಿದ್ದಾರೆ ಶಿವಗೋಪ್, ಪ್ರೇಮ್ ಗೋಪ್, ಕಪಿಲ್ ಗೋಪ್, ಹಾಗೆ ಶಿವಾಂಶ್, ಸಂಗೀತ, ಲಿಪಿ, ದೀಪಾಲಿ ಅವರು ಸಂದೇಶ ಕಳಿಸಿದ್ದಾರೆ. ಮತ್ತು ನನಗಾಗಿ ಒಂದು ಗೀತೆ ಬೇಕು ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ಮೆಸೇಜ್ ಮಾಡಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಧನ್ಯವಾದಗಳು. ನೀವೇ ಮೆಚ್ಚಿದಂತಹ ಗೀತೆಗಳು ಇದೀಗ ಪ್ರಸಾರ ಆಗ್ತಾ ಇದೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ನನ್ ಬೈಕ್ ಅಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
2: ನನ್ ಕಾರ್ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
3: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
4: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ. ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ. ಮತ್ತೆ ಹೈಯೆಸ್ಟ್ ಆಕ್ಟೋನ್ ನಿಂದ ಪಿಕಪ್ ಕೂಡ ಅಮೇಝಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
5: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಆಕಾಶವಾಣಿ ಎಫ್ಎಂ ರಾಯ್ಮು ಕೇಳ್ತಾ ಇದ್ದೀರಿ. 11:48 ಆಗ್ತಾ ಇದೆ. ಈ ಹೊತ್ತಿನಲ್ಲಿ ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಜಯ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೆ ಮತ್ತಷ್ಟು ಜನ ನಹೀದ್ ಪಾಷಾ ಅವರು ಕೆಂಗೇರಿಯಿಂದ ಯಾವತ್ತಿಗೂ ನಂಬರ್ ಒನ್ ಸಿಂಗರ್ ಅಂದರೆ ಕಿಶೋರ್ ಕುಮಾರ್ ನನ್ನ ಪಾಲಿಗೆ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ದೊಡ್ಡ ಫ್ಯಾನ್ ನಾನು ಅಂತ ನಂಬರ್ ಎಂಡಿಂಗ್ 636 ಮೆಸೇಜ್ ಮಾಡಿದ್ದಾರೆ. ಹಾಗೆ ಸುಚೇತಾ ಕುಲಕರ್ಣಿ ಅವರ ಸಂದೇಶ ಕೂಡ ನಮಗೆ ತಲುಪಿದೆ. ಮತ್ತು ಅನಸೂಯ ಮೂರ್ತಿ ಮತ್ತಿಕೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಶರತ್ ಮತ್ತು ಪದ್ಮಜಾ ಭಿಡೆ ಅವರು ಶ್ರೀನಿವಾಸ ಬೆಂಗಳೂರಿನಿಂದ, ಹಾಗೆಯೇ ಮೇಡಮ್ ನಮಗೊಂದು ಗೀತೆ ಕೇಳಿಸಿ ಅಂತ ದೇವರಾಜು ನಾಗರಾಜ್ ಅವರು ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಅಂತ ಹೇಳ್ತಾ, ಹಿಂದಿಯಲ್ಲಿ ಕಿಶೋರ್ ಕುಮಾರ್ ಹಾಡುಗಳಂದರೆ ನನಗೆ ಪ್ರಾಣ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಅವರ ಹೆಸರನ್ನೇ ಹಾಕೋದು ಮರ್ತುಬಿಟ್ಟಿದ್ದಾರೆ. ಯಾರಿದು? ಸವಿತಾ ಅವರು ಈ ಬಗ್ಗೆ ಸಂದೇಶ ಕಳಿಸಿರೋದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಅಂತ ಹೇಳ್ತಾ, ನೀವೇ ಮೆಚ್ಚಿದಂತಹ ಎರಡು ಗೀತೆಗಳೊಂದಿಗೆ ಇವತ್ತಿನ ಆಪ್ಕಿ ಪಸಂದ್ ಮುಕ್ತಾಯ ಆಗ್ತಾ ಇದೆ. ಇದುವರೆಗೂ ನಿಮ್ಮ ಜೊತೆಯಾಗಿ ದದ್ದು ನಾಗಶ್ರೀ. ಯಾರೆಲ್ಲ ಕೂಡ ಕಾರ್ಯಕ್ರಮಕ್ಕೆ ನಿಮ್ಮಿಷ್ಟದ ಗೀತೆಗಳ ಮೂಲಕ ಮೆರುಗು ಹೆಚ್ಚಿದ್ರಿ, ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ರಾಶಿ ರಾಶಿ ಪ್ರೀತಿ.

0: ಆಕಾಶವಾಣಿ ಎಫ್ಎಂ ರಾಯ್ಮು ಕೇಳ್ತಾ ಇದ್ದೀರಿ. ನೇನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕರ್ನಾಟಕದ ಮೀಸಲಾತಿ ಕಾಯ್ದೆಯನ್ನು 9ನೇ ಅನುಸೂಚಿಗೆ ಸೇರಿಸುವುದು, ಶೇಕಡ 50ರ ಮಿತಿಯನ್ನು ಮರುಪರಿಶೀಲಿಸುವುದು ಹಾಗೂ ಸಮಾನ ಅವಕಾಶಗಳನ್ನು ಖಚಿತಪಡಿಸುವ ನಿಟ್ಟಿನಲ್ಲಿ

ನಲ್ಲಿ ಕೇಂದ್ರ ಸರ್ಕಾರ ತ್ವರಿತ ಕ್ರಮ ಕೈಗೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೀಸಲಾತಿ ರಾಜಕೀಯ ಘೋಷಣೆಯಾಗದೆ ಅವಕಾಶ ವಂಚಿತ ಸಮುದಾಯಗಳ ಬದುಕಿನಲ್ಲಿ ನೈಜ ಬದಲಾವಣೆ ತರಬೇಕು, ಮುಂದಿನ ತಲೆಮಾರುಗಳು ಹೆಚ್ಚಿನ ಅವಕಾಶಗಳೊಂದಿಗೆ ಉತ್ತಮ ಭವಿಷ್ಯ ಹೊಂದುವಂತಾಗಲು ಸಾಮಾಜಿಕ ನ್ಯಾಯಕ್ಕೆ ಶಾಶ್ವತ ಸಾಂವಿಧಾನಿಕ ರಕ್ಷಣೆ ದೊರೆಯಬೇಕು ಎಂದು ಅವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ರಾಜ್ಯದ ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಬೆಲೆ ಕೊಡಿಸುವುದರ ಜೊತೆ ಕಬ್ಬಿನ ತೂಕ, ಸಕ್ಕರೆ ಇಳುವರಿ, ಕಟಾವು ಅವಧಿ ಹಾಗೂ ಪಾವತಿ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ಕಬ್ಬಿನ ಇಳುವರಿ, ಕಟಾವು, ಮಾರಾಟ ಹಾಗೂ ಪಾವತಿ ವ್ಯವಸ್ಥೆ ಕುರಿತು ವೈಜ್ಞಾನಿಕ ಅಧ್ಯಯನ ನಡೆಸಿ ಕೇಂದ್ರ ಸರ್ಕಾರದ ಜಂಟಿ ಸಮಿತಿಗೆ ರಾಜ್ಯದಿಂದ ಸಮಗ್ರ ವರದಿ ಸಲ್ಲಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಧಾರವಾಡದ 7 ವಿದ್ಯಾರ್ಥಿಗಳ ತಂಡ ಟೀಂ ಐಕಾರಸ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಯೋಜಿಸಿದ ರಾಷ್ಟಮಟ್ಟದ ಇಸ್ರೋ ರೋಬೋಟಿಕ್ಸ್ ಚಾಲೆಂಜ್ 2026 ಸ್ಪರ್ಧೆಯಲ್ಲಿ 4ನೇ ಸ್ಥಾನ ಗಳಿಸಿದೆ. ತಂಡವು 2,00,000 ರೂಪಾಯಿ ನಗದು ಬಹುಮಾನವನ್ನು ಪಡೆದಿದೆ ಎಂದು ಸಂಸ್ಥೆ ಪ್ರಾಧ್ಯಾಪಕ ಮಲ್ಲಿಕಾರ್ಜುನ ಖಂಡೆ ತಿಳಿಸಿದ್ದಾರೆ. ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 56,54,00,000 ರೂಪಾಯಿ ವೆಚ್ಚದ UGD ಭೂ ಒಳಚರಂಡಿ ಕಾಮಗಾರಿ ಕೈಗೊಳ್ಳಲು ಸರ್ಕಾರದಿಂದ ಅನುಮೋದನೆ ದೊರಕಿದೆ. ಕಾಮಗಾರಿ ವಿಳಂಬದ ಕುರಿತು ಬೆಂಗಳೂರಿನಲ್ಲಿ ಪ್ರತ್ಯೇಕ ಸಭೆ ನಡೆಸಿ ಸರ್ಕಾರದ ಹಂತದಲ್ಲಿ ಕೂಲಂಕಷವಾಗಿ ಚರ್ಚಿಸಲಾಗುವುದು ಎಂದು ಪೌರಾಡಳಿತ ಖಾತೆ ಸಚಿವ HC ಬಾಲಕೃಷ್ಣ ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಕುರಿತು ಒಂದು ವರದಿ. 2018 ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆ ಆರಂಭಗೊಂಡಿತು. PMJAY ಬಡತನ ಮತ್ತು ಆರೋಗ್ಯ ರಕ್ಷಣೆಯ ನಡುವಿನ ಸಮೀಕರಣವನ್ನು ಬದಲಾಯಿಸಿತು. ಪ್ರತಿ ಕುಟುಂಬಕ್ಕೆ 5,00,000 ರೂಪಾಯಿಗಳವರೆಗೆ ವಾರ್ಷಿಕ ನಗದು ರಹಿತ ಆರೋಗ್ಯ ಚಿಕಿತ್ಸಾ ವೆಚ್ಚ ಒದಗಿಸುವ ಈ ಯೋಜನೆ ದೇಶದ ಶೇಕಡ 40% ಬಡ ಜನರನ್ನು ತಲುಪುವ ಗುರಿ ಹೊಂದಿದೆ. ಇಂದು ಧಮ್ಮಚಕ್ರ ಪ್ರವರ್ತನ ದಿನ. ಅಕ್ಟೋಬರ್ 14 1956 ಸಂವಿಧಾನ ಶಿಲ್ಪಿ ಡಾ.ಬಿ.ಆರ್. ಅಂಬೇಡ್ಕರ್ ಅವರು ನಾಗಪುರದ ದೀಕ್ಷಾ ಭೂಮಿಯಲ್ಲಿ ಬೌದ್ಧ ಧರ್ಮ ದೀಕ್ಷೆ ಸ್ವೀಕರಿಸಿದ ದಿನವಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ಮೈಸೂರು ದಸರಾ ಪ್ರದರ್ಶನ ಆವರಣದಲ್ಲಿ ಆಯೋಜಿಸಿರುವ ಶಿಲ್ಪ ಸಮಾಗಮ ಮೇಳವನ್ನು ಉದ್ಘಾಟಿಸಿದರು. ವಿವಿಧ ಕರಕುಶಲ ವಸ್ತುಗಳ ಪ್ರದರ್ಶನ ಮಳಿಗೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಮೈಸೂರು ದಸರಾ ಅಂಗವಾಗಿ ಆಯೋಜಿತ ಬಹುರೂಪಿ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಖ್ಯಾತ ಲೇಖಕಿ ವೈದೇಹಿ ಉದ್ಘಾಟಿಸಿದರು. ಚಿಕ್ಕಬಳ್ಳಾಪುರದ ಸತ್ಯಸಾಯಿ ಗ್ರಾಮದಲ್ಲಿ ಆಯೋಜಿತ ನವರಾತ್ರಿ ಉತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಖಾತೆ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ, ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಪಾಲ್ಗೊಂಡರು. ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ರಾಮನಗರದ ಜಾನಪದ ಲೋಕದಲ್ಲಿ ಆಯೋಜಿಸಲಾಗಿರುವ ದಸರಾ ಬೊಂಬೆ ಪ್ರದರ್ಶನವನ್ನು ಕರ್ನಾಟಕ ಜಾನಪದ ಪರಿಷತ್ತಿನ ಕಾರ್ಯನಿರ್ವಾಹಕ ವಿಶ್ವಸ್ತ ಆದಿತ್ಯ ನಂಜರಾಜ್ ಉದ್ಘಾಟಿಸಿದರು. ಮಲೇಷಿಯಾದ ಕೌಲಾಲಂಪುರದಲ್ಲಿ ಆಯೋಜಿತ ಅಥ್ಲೆಟಿಕ್ಸ್ ಕ್ರೀಡಾಕೂಟದ 400 ಮೀಟರ್ ಓಟ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಜಯಿಸಿ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿರುವ ಕನ್ನಡಿಗ ಸತೀಶ್ ಕುಮಾರ್ ಯು ಅವರನ್ನು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸನ್ಮಾನಿಸಿ ಗೌರವಿಸಿದರು. ಚಾಮರಾಜನಗರ ಜಿಲ್ಲೆ ಬಂಡೀಪುರ ಹುಲಿ ರಕ್ಷಿತಾರಣ್ಯದ ಮದ್ದೂರು ವನ್ಯಜೀವಿ ವಲಯದಲ್ಲಿ ಉರುಳಿಗೆ ಸಿಲುಕಿದ 2 ವರ್ಷ ವಯಸ್ಸಿನ ಹುಲಿ ಮೃತಪಟ್ಟಿದೆ. ಕಳೇಬರವನ್ನು ಮರಣೋತ್ತರ ಪರೀಕ್ಷೆಗೆ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಎಂದು ಬಂಡೀಪುರ DFO ನಂದೀಶ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಮಚ್ಚ ಒಂದ್ ವಿಷಯ ಹೇಳ್ತೀನಿ ಕೇಳೋ. ಯಾವ್ದಾದ್ರೂ ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ, ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
2: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
1: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ಮ್ಯೂಸಿಕ್ ಅಲಿಯಾ ಆಕಾಶವಾಣಿ FM ರೇನ್ಬೋ. ಮ್ಯೂಸಿಕ್ ಅಲಿಯಾ
5: ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಫಿಲ್ಮ್ ರಾಯಂಬೋದಲ್ಲಿ ನವಿಲುಗರಿಯಲ್ಲಿ ನಾವಿದ್ದೇವೆ. ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಇದೀಗ ನವರಾತ್ರಿ ಹಬ್ಬ ನಡೀತಾ ಇದೆ. ಪ್ರತಿ ದಿನವೂ ಕೂಡ ಹಬ್ಬದ ಸಡಗರ ಸಂಭ್ರಮ, ಪ್ರತಿ ಮನೆ ಮನೆಯಲ್ಲೂ ಕೂಡ ಒಂದು ರೀತಿಯ ಉತ್ಸಾಹ ಸಂತೋಷ. ಅದರಲ್ಲೂ ಕೂಡ ದಕ್ಷಿಣ ಭಾರತೀಯರಿಗೆ ನವರಾತ್ರಿ ಹಬ್ಬದಲ್ಲಿ ಉಪವಾಸದ ನಿಯಮ ಕಡಿಮೆ. ನವರಾತ್ರಿ ಹಬ್ಬ ಅಂದ್ರೆ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನ ಮಾಡುವಂತಹ ಹಬ್ಬ, ಹಂಚುವಂತಹ ಹಬ್ಬ. ಅದರಲ್ಲೂ ಕೂಡ ವಿಶೇಷವಾಗಿ ಮನೆಯಲ್ಲಿ ಗೊಂಬೆಯನ್ನು ಕೂರಿಸಿ ಮಕ್ಕಳನ್ನು ಕರೆದು ಅವರಿಗೆ ಬೊಂಬೆ ಬಾಗಿನ ಕೊಡುವಂತಹ ದಿನಗಳು ಇದು. ಇದರ ಕುರಿತಾಗಿರುತ್ತೆ ಇವತ್ತಿನ ನಮ್ಮ ಅರ್ಧ ಗಂಟೆಯ ಹೊತ್ತಿನ ಮಾತುಕತೆ. 12:30 ಸರಿಯಾಗಿ ದಸರಾ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ನೀವು ಕೇಳಿಸ್ಕೊಳ್ತೀರಿ. ಮಾಮವ ಮಹಾವಿದ್ಯೆ ಸಂಗೀತ ಕಾರ್ಯಕ್ರಮ ಇರುತ್ತೆ, ದಸರಾ ವಿಶೇಷ ಕಾರ್ಯಕ್ರಮ. ಆದರೆ ಅದಕ್ಕೂ ಮುಂಚೆ ಇವತ್ತಿನ ನಮ್ಮ ನವಿಲುಗರಿಯಲ್ಲಿ ಈ 20-25 ನಿಮಿಷದ ಕಾಲ ದಸರೆಯ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಪಾರಂಪರಿಕವಾಗಿ ಮಾಡುವಂತಹ ಅಡುಗೆಗಳು ಏನು, ತಿಂಡಿಗಳು ಏನು ಅಂತ ನಮಗೆ ಮೆಸೇಜ್ ಮಾಡಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಪ್ರತಿದಿನವೂ ಕೂಡ ಇಂಥದ್ದೇ ಪದಾರ್ಥ ಮಾಡಬೇಕು, ಪ್ರತಿ ಹಬ್ಬಕ್ಕೂ ಕೂಡ ಇಂಥದ್ದೇ ಅಡುಗೆ ಆಗಬೇಕು ಅನ್ನುವಂತಹ ನಿಯಮವನ್ನು ನಮ್ಮ ಹಿರಿಯರು ರೂಪಿಸ್ಕೊಂಡಿದ್ರು. ಮತ್ತೆ ಅದು ಬರ್ತಾ ಬರ್ತಾ ತನ್ನದೇ ಆದಂತಹ ಮಾರ್ಪಾಡುಗಳೊಂದಿಗೆ ಇವತ್ತಿಗೆ ನಮ್ಗೆ ಎಷ್ಟು ಆಗತ್ತೆ, ನಮ್ಮ ಶಕ್ತಿಗೆ ಭಕ್ತಿಗೆ ತೋಚಿದಷ್ಟು ಮಾಡುವಷ್ಟರ ಮಟ್ಟಿಗೆ ಬಂದು ನಿಂತಿದೆ. ಇದೇ ನಿಟ್ಟಿನಲ್ಲಿ ನಿಮ್ಮ ಮನೆಯಲ್ಲಿ ಮಾಡುವಂತಹ ಪಾರಂಪರಿಕ ಅಡುಗೆಗಳು ಏನು ಈ ನವರಾತ್ರಿ ಸಂದರ್ಭದಲ್ಲಿ ಮೆಸೇಜ್ ಮಾಡಿ.

ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ನವರಾತ್ರಿ ಹಬ್ಬದ ವಿಶೇಷ ತಿಂಡಿಗಳ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಮುಖ್ಯವಾಗಿ ಮನೆಯಲ್ಲಿ ಗೊಂಬೆ ಕೂರಿಸಿದ್ರೆ ಬೊಂಬೆ ಬಾಗಿನವನ್ನ ಕೊಡುವಂತಹ ಪದ್ಧತಿ ಇದೆ. ಅಂದರೆ ಮಕ್ಕಳನ್ನೆಲ್ಲ ಕೂಡ ಸಂಜೆ ಹೊತ್ತು ಕರೆದು ಆರತಿ ಮಾಡಿ ಗೊಂಬೆಗಳಿಗೆ ಬಂದಂತಹ ಮಕ್ಕಳಿಗೆ ಅವರಿಗೆ ಇಷ್ಟ ಆಗೋ ಹಾಗೆ ಬೊಂಬೆ ಬಾಗಿನ ಅಂತ ಪುಟ್ಟ ಪುಟ್ಟದಾಗಿ ಮಾಡಿಕೊಡುವಂತಹ ಪದ್ಧತಿ. ಅದು ಕೊಬ್ಬರಿ ಮಿಠಾಯಿ ಇರಬಹುದು, ಶಂಕರ್ಪೋಳಿ, ಆಮೇಲೆ ಕೆಲವು ದಿನ ಸಣ್ಣ ಸಣ್ಣ ಚಕ್ಲಿ ಕೋಡ್ಬಳೆಗಳು, ಇನ್ನ ಕೆಲವು ದಿನ ಉಸ್ಲಿ ಮಾಡಿ ಹಂಚುವಂಥದ್ದು. ಈ ರೀತಿ ಬೊಂಬೆ ಬಾಗಿನದ ತಿಂಡಿ ತಯಾರಿ ಸಾಮಾನ್ಯವಾಗಿ ಮಧ್ಯಾಹ್ನದ ಹೊತ್ತೇ ರೆಡಿಯಾಗ್ತಾ ಇತ್ತು. ಅಂದರೆ ಮಧ್ಯಾಹ್ನ 2:30-3 ಗಂಟೆ ಸುಮಾರಿಗೆ ಮಿಕ್ಕಿದೆಲ್ಲ ಅಡುಗೆ ತಿಂಡಿ ಊಟ ಎಲ್ಲ ಮುಗಿಸಿದ ನಂತರ 3 ಗಂಟೆ ಸುಮಾರಿಗೆ ಪ್ರತಿ ಮನೆಯಲ್ಲೂ ಕೂಡ ಬೊಂಬೆ ಬಾಗಿನದ ತಯಾರಿ ನಡೀತಾ ಇತ್ತು. ಮಕ್ಕಳ ಹೆಸರಿನಲ್ಲಿ ದೊಡ್ಡವರಿಗೂ ಕೂಡ ಒಳ್ಳೆಯ ಸಮಾರಾಧನೆ ಆಗ್ತಿತ್ತು. ಅಂದರೆ ಒಂದಿನ ಸಿಹಿ, ಒಂದಿನ ಖಾರ, ಒಂದಿನ ಬೇರೆ ಇನ್ನೇನಾದರೂ ಐಟಮ್ ಮಾಡಬೇಕು ಅನ್ನೋಂಥ ಒಂದು ಉತ್ಸಾಹ ಹೆಂಗಳಿಯರಲ್ಲಿ ಮನೆ ಮಾಡಿತ್ತು. ಈಗ ಒಂದು 20-30 ವರ್ಷಗಳ ಹಿಂದಿನ ಬದುಕು, ಜನಜೀವನ ಎಷ್ಟು ಸುಂದರ ಇತ್ತು ಅಂತ ಈಗ ಕೂತು ನೆನಪು ಮಾಡಿಕೊಂಡ್ರೆ ಅನ್ಸುತ್ತೆ. ಇವತ್ತಿನ ಮಕ್ಕಳಿಗೂ ಕೂಡ ದಸರಾ ವಿಶೇಷ ಅಂತ ಹೇಳ್ತಾ ನೀವು ನಿಮ್ಮ ಅಂದಿನ ಕಾಲದ ಕಥೆಗಳನ್ನ ಹೇಳ್ತೀರಾ ನೀವು? ಹಾಗೆಯೇ ಅಂದಿನ ತಿಂಡಿ ತಿನಿಸುಗಳ ಬಗ್ಗೆ ನಿಮ್ಮ ಮಕ್ಕಳಿಗೆ ಆಸಕ್ತಿ ಉಳಿದಿದೆಯಾ ಅಂತ. ಈಗ ಪುರಿ ಉಂಡೆ ಇರಬಹುದು ಅಥವಾ ಕಲ್ಲುಂಡೆ ಮತ್ತೆ ಗುಲ್ಪಾವಟೆ ಇಂಥದನ್ನೆಲ್ಲ ತಿನ್ನುವಂತಹ ಮಕ್ಕಳು ಈಗಲೂ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಒಂದು ಕಾಲಕ್ಕೆ ಆ ಎಲ್ಲಾ ತಿಂಡಿಗಳನ್ನು ಕೂಡ ತುಂಬಾ ಆಸೆ ಪಟ್ಟು ತಿಂತಾ ಇದ್ದಂತಹ ಒಂದು ತಲೆಮಾರು ನಮ್ದೆಲ್ಲ ಆಗಿತ್ತು. ಆ ನೆನಪುಗಳ ಕಡೆಗೆ ಜಾರ್ತಾನೆ ನವರಾತ್ರಿ ವಿಶೇಷ ಅಡುಗೆಗಳು ನಿಮ್ಮ ಮನೆಯಲ್ಲಿ ಏನ್ ಮಾಡ್ತೀರಿ ಅಂತ ನೀವು ನಮಗೆ ತಿಳಿಸಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನಾನು ಕೇಳಿದ್ದೆ, ನಿಮ್ಮ ಮನೆಯಲ್ಲಿ ದಸರಾ ಸಮಯದಲ್ಲಿ ಮಾಡ್ತಿದ್ದಂಥ ಅಡುಗೆಗಳು ಯಾವುದು, ಅದರ ನೆನಪಿದ್ರೆ ಹೇಳಿ ಅಂತ. ಮೈಸೂರು ಪಾಕ್, ಹಲ್ವಾ, ಒಬ್ಬಟ್ಟು, ಮಸಾಲ ದೋಸೆ, ರವೆ ಇಡ್ಲಿ, ಪುಳಿಯೋಗರೆ, ಗೊಜ್ಜವಲಕ್ಕಿ, ರಸಾಯನ, ಕೊಬ್ಬರಿ ಮಿಠಾಯಿ, ಬಾಯಲ್ಲಿ ನೀರು ಬರ್ತಿದೆ, ಆಹಾ, ಮೃಷ್ಟಾನ್ನ ಭೋಜನ, ನಮ್ಮ ಪೂರ್ವಿಕರು ಮಾಡ್ತಿದ್ದಂತಹ ರಸಗವಳ, ಮರೆಯೋಕ್ಕೆ ಸಾಧ್ಯನಾ ಅಂತ ಹೇಳಿ ಅನುಷಾ ಅವರು ಮೆಸೇಜ್ ಮಾಡಿದ್ದಾರೆ. ನಿಜ ಅಲ್ಲ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಾಯಿಯ ಅಜ್ಜಿಯ ಕೈರುಚಿಯನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಆ ತಾಯಿ ಮಾಡಿದ ಹೊಟ್ಟೆ ಊರು ಮಾಡಿದ ಕೊಳಗ ಅಂತ ಹೇಳಿ ಗಾದೆ ಇದೆ. ಅಂದರೆ ತಾಯಿ ಯಾವ ರೀತಿ ತಿನ್ಸೋದನ್ನು ಅಭ್ಯಾಸ ಮಾಡಿಸ್ತಾಳೋ ಅದೇ ರೀತಿ ಮಕ್ಕಳ ಹೊಟ್ಟೆ ಇರುತ್ತಂತೆ. ಅಂದರೆ ಇವಾಗ ಕೆಲವು ನೋಡೋವರಿಗೆ ತುಂಬ ವಿಚಿತ್ರ ಅಂತ ಅನಿಸ್ಬಹುದು, ಆದರೆ ಆ ಮನೆಯ ಮಕ್ಕಳಿಗೆ ಅದೇ ತುಂಬ ಚಂದ ಅಂತ ಅನಿಸಿರುತ್ತೆ, ಅದೇ ತುಂಬ ರುಚಿ ಅಂತ ಅನಿಸಿರುತ್ತೆ. ಉದಾಹರಣೆಗೆ ಚಪಾತಿಗೆ ಅಥವಾ ದೋಸೆಗೆ ಯಾವುದಕ್ಕಾದರೂ ಕೂಡ ಬಾಳೆಹಣ್ಣಿನ ರಸಾಯನ ಮಾಡಿ ಕೊಡುವಂತಹ ಪದ್ಧತಿ ಕೆಲವರು ಮನೆಯಲ್ಲಿ ರೂಢಿ ಮಾಡಿರಬಹುದು. ಬೇರೆಯವರೆಲ್ಲರಿಗೂ ಕೂಡ ದೋಸೆ, ಚಪಾತಿ ಇಂಥದಕ್ಕೆ ಚಟ್ನಿ, ಸಾಗು, ಪಲ್ಯ ಈ ಥರದಿರಬೇಕು ಅಂತ ಅಂದ್ಕೊಂಡ್ರೆ, ಇವ್ರ ಮನೆಯಲ್ಲಿ ಮಾತ್ರ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಒಂದು ಸಿಹಿಯೊಂದಿಗೆ ಅದನ್ನು ನಂಚಿಕೊಂಡು ತಿನ್ನುವಂತಹ ಪದ್ಧತಿ. ಅದರ ಮೂಲ ಹುಡುಕ್ತಾ ಹೋದರೆ ಅವರ ತಾಯಿಗೆ ಕೆಲಸಕ್ಕೆ ಹೋಗುವಂತಹ ಅರ್ಜೆಂಟು ಅಥವಾ ಮತ್ತಿನ್ನೇನೋ ಯಾವುದೋ ಕಾರಣಕ್ಕೂ ಈ ರೀತಿ ಅಭ್ಯಾಸವನ್ನು ಮಕ್ಕಳಿಗೆ ಮಾಡಿಸ್ಬಿಟ್ಟಿರ್ತಾರೆ. ಇಂತಹ ಸನ್ನಿವೇಶಗಳು ನಿಮ್ಮ ಬದುಕಿನಲ್ಲೂ ಬಂದಿರಬಹುದು ಅಲ್ವಾ? ಅದೇನೇ ಇರಲಿ, ಇದೀಗ ದಸರಾ ಸಮಯದಲ್ಲಿ ಮಾಡ್ತಿದ್ದಂಥ ಅಡುಗೆ ಅಂತ ಹೇಳಿದಾಗ ನಿಮಗೆ ನೆನಪಿರಬಹುದು, ಸರಸ್ವತಿ ಹಬ್ಬದ ದಿನ ಎರಿಯಪ್ಪ ಅಂತ ಮಾಡ್ತಾಯಿದ್ರು. ಅಂದರೆ ಸಿಹಿ ದೋಸೆ, ಅದಕ್ಕೆ ಬಾಳೆಹಣ್ಣು, ಬೆಲ್ಲ, ಅಕ್ಕಿ ಎಲ್ಲ ಹಾಕಿ ರುಬ್ಬಿ ತವಾದ ಮೇಲೆ ಎರಿಯುವಂತಹ ದೋಸೆ. ಇದು ಸಾಮಾನ್ಯವಾಗಿ ತೆಳುವಾಗಂತೂ ಮಾಡೋದಕ್ಕೆ ಆಗಲ್ಲ, ದಪ್ಪಗೆ ಇರುತ್ತೆ, ಮತ್ತು ಬೆಲ್ಲದ ಅಂಶ ಕೂಡ ಜಾಸ್ತಿ ಬಿದ್ದಿರೋದ್ರಿಂದ ನೋಡೋದಕ್ಕೆ ಒಂದು ಸ್ವಲ್ಪ ಅಷ್ಟೇನು ಚಂದವಾಗಿ ಕೂಡ ಕಾಣಿಸೋದಿಲ್ಲ, ಆದರೆ ರುಚಿ ಮಾತ್ರ ಅದ್ಭುತವಾಗಿ ಇರುತ್ತೆ. ಈ ಎರಿಯಪ್ಪ ಮಾಡೋದು ಪದ್ಧತಿ, ಅದನ್ನು ಸರಸ್ವತಿ ಹಬ್ಬದ ದಿನ ಮಾಡಲೇಬೇಕು ಅಂತ ಹೇಳಿ ನಮ್ಮ ಮನೆಯಲ್ಲಿ ಮಾಡ್ತಾಯಿದ್ರು. ಇದಲ್ಲದೆ ದುರ್ಗಾಷ್ಟಮಿಯ ದಿನ ದುರ್ಗಾದೇವಿಗೆ ಕಡಲೆಬೇಳೆ ಪ್ರಿಯ ಅಂತ ಹೇಳಿ ಆಂಬೊಡೆ ಮಾಡುವಂತಹ ಪದ್ಧತಿ, ಅಂದರೆ ಕಡಲೆಬೇಳೆ ವಡೆಯನ್ನು ಮಾಡುವಂತಹ ಪದ್ಧತಿ ಇದೆ. ನಿಮಗೂ ಕೂಡ ಇಂತಹ ಪದ್ಧತಿಗಳು, ಇಂತಹ ಆಚರಣೆಗಳು, ನಂಬಿಕೆಗಳು ನಿಮ್ಮ ಮನೆಯಲ್ಲಿ ನಡೆಸ್ತಾ ಇದ್ದೀವಿ ಅಂತ ಅನಿಸಿದ್ರೆ ನಿಮ್ಮ ಮನೆಯ ಪದ್ಧತಿಯನ್ನು ನಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ. ಯಾವ ಅಡುಗೆ ಮಾಡ್ತೀರಿ ನವರಾತ್ರಿ ಹಬ್ಬದಲ್ಲಿ ಅಂತ 9480910013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನವಲಿಗರಿಯಲ್ಲಿ ಕೇಳಿದ್ದೆ ನವರಾತ್ರಿ ಸ್ಪೆಷಲ್, ನಿಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡ್ತಾರೆ ಅಂತ. ಗಿರೀಶ್ ಅವರು ಬೆಂಗಳೂರಿನಿಂದ ಮೆಸೇಜ್ ಮಾಡಿ ಹೇಳಿದ್ದಾರೆ, ಇಡೀ ಕರ್ನಾಟಕಕ್ಕೆ ಸಂಭ್ರಮದ ವಾತಾವರಣ ಸರಿ, ಆದರೆ ಮೈಸೂರಿಗರಿಗೆ ಒಂದು ಕೈ ಹೆಚ್ಚು. ಹಾಗೆ ಪ್ರತಿದಿನವೂ ಕೂಡ ಬಗೆ ಬಗೆಯ ಸಿಹಿಯನ್ನು ತಯಾರಿಸ್ತಾರೆ ಅಂತ ನೆನಪು ಮಾಡಿಕೊಂಡಿದ್ದಾರೆ. ಹೆಬ್ಬಾಳದ ರಮೇಶ್ ಅವರು ಪ್ರಸಾರದ ಗೀತೆಗಳು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಂತ ಹೇಳ್ತಾ ಇವತ್ತಿನ ನವಿಲುಗರಿಯನ್ನು ಮುಗಿಸ್ತಾ ಇದ್ದೀವಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.
1: ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
2: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
1: ಹೆಡ್ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ಐಸಿ ಇಂಡಿಯಾ .in ವಿಸಿಟ್ ಮಾಡಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
3: सुनती हो, कमाल ही हो गया.
4: क्या हो गया ऐसा?
3: सिलेंडर आने में देरी हो रही थी ना, देखो आज आ गया.
4: ये कमाल कैसे हो गया?
3: मैंने www.pgportal.gov.in पर जाकर अपनी कंप्लेंट को बोल कर दर्ज किया और देखो तुरंत एक्शन हुआ.
4: ये तो बहुत बढ़िया पोर्टल है.
3: 22 भारतीय भाषाओं में आप अपनी शिकायत दर्ज कराएं, अपनी समस्या का समाधान और प्राथमिकता का अनुभव पाएं, जैसे हमने पाया. सारी शिकायतों का समाधान CP ग्राम्स की समाधान दीदी.
5: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: एसीपी एनडीटी कानून के विभिन्न प्रावधानों के तहत लिंग जांच करने और करवाने वाले दोनों को 3 से 5 साल तक की कैद और जुर्माने की सजा है.
2: स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी.
3: ಮಚ್ಚಾ, ಒಂದ್ ವಿಷಯ ಹೇಳ್ತೀನಿ ಕೇಳೋ. ಯಾವ್ದಾದ್ರೂ ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ, ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
4: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
3: ಖಂಡಿತ, E20 ಕೂಡ ಅಂತದೇ ಇಂಧನ. ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
5: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: ಆಕಾಶವಾಣಿ ಎಫ್ಎಂ ರೈಂಬೋ ಕೇಳ್ತಾ ಇದ್ದೀರಿ. ದಸರಾ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ ಇದೀಗ.
1: ಆಕಾಶವಾಣಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ, ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ, ನಿರೂಪಣೆ ಮತ್ತು ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು, ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ.
2: ಕೇಳುಗರಿಗೆಲ್ಲ ನವರಾತ್ರಿಯ ಈ ಪವಿತ್ರ ಸಂದರ್ಭದಲ್ಲಿ ದೇವಿಯ ದಶಮಹಾವಿದ್ಯಾಸ್ವರೂಪಗಳ ಅನುಸಂಧಾನದ ಕುರಿತಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಮಹಾವಿದ್ಯೆ ಭುವನೇಶ್ವರಿ ದೇವಿಯ ತತ್ವಾನುಸಂಧಾನ ಮಾಡೋಣ.

ಆಕಾಶ ಎಷ್ಟು ವಿಶಾಲವೋ, ಭೂಮಿ ಎಷ್ಟು ಸಹನಶೀಲಳೋ, ಅಷ್ಟೂ ವಿಶಾಲತೆಯನ್ನು ತನ್ನೊಳಗೆ ಇಟ್ಟುಕೊಂಡ ಮಹಾಶಕ್ತಿಯ ಹೆಸರೇ ಭುವನೇಶ್ವರಿ. ಭುವನ ಎಂದರೆ ಜಗತ್ತು, ಈಶ್ವರಿ ಎಂದರೆ ಒಡತಿ. ಇಡೀ ಬ್ರಹ್ಮಾಂಡವನ್ನೇ ತನ್ನ ಗರ್ಭದೊಳಗೆ ಧರಿಸಿದ ವಿಶ್ವಮಾತೆ ಈಕೆ. ದಶಮಹಾವಿದ್ಯೆಗಳ ನಾಲ್ಕನೆಯ ಈ ಸ್ವರೂಪ ಎಲ್ಲರನ್ನೂ ಪೊರೆಯುವ, ಎಲ್ಲವನ್ನೂ ಒಳಗೊಳ್ಳುವ ಮಾತೃತ್ವದ ಪರಾಕಾಷ್ಠೆ. ತಾಯಿ ಭುವನೇಶ್ವರಿ ಕರ್ನಾಟಕದ ನಾಡದೇವಿಯೂ ಹೌದು.

ಭುವನೇಶ್ವರಿ ದೇವಿಯ ರೂಪ ಸೌಮ್ಯ, ಶಾಂತ, ಆಕರ್ಷಕ. ಕೆಂಪು ವರ್ಣದ ಚಂದ್ರಕಲೆಯನ್ನು ಧರಿಸಿದ, ಒಂದು ಕೈಯಲ್ಲಿ ಅಂಕುಶ, ಇನ್ನೊಂದರಲ್ಲಿ ಪಾಶ ಹಿಡಿದ ಈಕೆಯ ವಿಗ್ರಹ ಪೂರ್ಣ ಶಾಂತಿಯ ಸಂಕೇತ. ಭುವನೇಶ್ವರಿ ಆಕಾಶ ತತ್ವದ, ಅಂದರೆ ಎಲ್ಲವನ್ನೂ ಒಳಗೊಳ್ಳುವ, ಎಲ್ಲಕ್ಕೂ ಆಶ್ರಯ ನೀಡುವ ಪಂಚಭೂತಗಳಲ್ಲಿ ಅತ್ಯಂತ ಸೂಕ್ಷ್ಮ ಮತ್ತು ವಿಶಾಲ ತತ್ವದ ಅಧಿದೇವತೆ ಎಂದು ಪರಿಗಣಿಸಲಾಗುತ್ತದೆ. ವಿಶ್ವದ ಪ್ರತಿಯೊಂದು ವಸ್ತು, ಪ್ರತಿಯೊಬ್ಬ ಜೀವಿ ಈಕೆಯ ಗರ್ಭದೊಳಗಿನ ಒಂದು ಅಂಶ ಎಂಬ ಕಲ್ಪನೆ ಭುವನೇಶ್ವರಿ ತತ್ವದ ಹೃದಯ ಭಾಗ. ಇದು ಕೇವಲ ಭೌಗೋಳಿಕ ವಿಶ್ವವಲ್ಲ, ಬದಲಿಗೆ ಪ್ರಜ್ಞೆಯ ಅನಂತ ವಿಸ್ತಾರ. ನಮ್ಮ ಸಂಕುಚಿತ ನಾನು ಎಂಬ ಪರಿಧಿಯನ್ನು ಮೀರಿ ಎಲ್ಲರೊಂದಿಗೂ ಏಕತೆ ಸಾಧಿಸುವ ಎಚ್ಚರದ ಸ್ಥಿತಿ.

ದೇವಿ ಭಾಗವತ ಪುರಾಣದ ಪ್ರಕಾರ ಸೃಷ್ಟಿಗೂ ಮುನ್ನ ಕೇವಲ ಶೂನ್ಯ ಕತ್ತಲೆ ಇತ್ತು. ಆ ಶೂನ್ಯದಿಂದ ಮೊದಲು ಪ್ರಕಟಗೊಂಡ ಶಕ್ತಿಯೇ ಭುವನೇಶ್ವರಿ ಎಂದು ಆಕೆಯ ಸಂಕಲ್ಪದಿಂದಲೇ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳು ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಿಗಾಗಿ ಜನ್ಮ ತಾಳಿದರೆಂದು ವಿವರಿಸಲಾಗಿದೆ. ಇನ್ನೊಂದು ಕಥೆಯ ಪ್ರಕಾರ ಬ್ರಹ್ಮದೇವರು ಸೃಷ್ಟಿ ಕಾರ್ಯ ಆರಂಭಿಸುವ ಮುನ್ನ ಭುವನೇಶ್ವರಿಯ ಆಶೀರ್ವಾದ ಪಡೆದರು ಎಂದು, ಈಕೆಯ ಅನುಗ್ರಹವಿಲ್ಲದೆ ಯಾವ ಸೃಷ್ಟಿ ಕಾರ್ಯವೂ ಸಾಧ್ಯವಿಲ್ಲ ಎಂದು ಪುರಾಣಗಳು ಸಾರುತ್ತವೆ. ಈಕೆಯ ಗರ್ಭದೊಳಗೆ 14 ಲೋಕಗಳು ಅಡಗಿವೆ ಎಂಬ ಕಲ್ಪನೆ ವಿಶ್ವರೂಪ ದರ್ಶನದ ಪರಿಕಲ್ಪನೆಗೆ ಹತ್ತಿರವಾದದ್ದು. ಇಡೀ ಬ್ರಹ್ಮಾಂಡವನ್ನೇ ಒಂದು ಮಾತೃಗರ್ಭವಾಗಿ ಕಾಣುವ ಭಾರತೀಯ ದೃಷ್ಟಿಕೋನದ ಪರಾಕಾಷ್ಠೆ ಇದು. ಪುರುಷ ಸೂಕ್ತದಲ್ಲಿ ಬರುವ ವಿಶ್ವತಶ್ಚಕ್ಷುಹು ಉತ ವಿಶ್ವತೋಮುಖ ಎಂಬ ಪರಿಕಲ್ಪನೆ ಎಲ್ಲೆಡೆ ಕಣ್ಣುಗಳುಳ್ಳ ಎಲ್ಲೆಡೆ ಮುಖವುಳ್ಳ ವಿಶ್ವರೂಪ ಪ್ರಜ್ಞೆ, ಇದು ಈ ಭುವನೇಶ್ವರಿ ತತ್ವಕ್ಕೆ ಬಹಳ ಹತ್ತಿರವಾಗಿದೆ. ಛಾಂದೋಗ್ಯ ಉಪನಿಷತ್ತಿನ ಸರ್ವಂ ಖಲ್ವಿದಂ ಬ್ರಹ್ಮ, ಇರುವುದೆಲ್ಲವೂ ಬ್ರಹ್ಮವೇ ಎಂಬ ಮಹಾವಾಕ್ಯ ಈಕೆಯ ಸರ್ವವ್ಯಾಪಿ ಸ್ವರೂಪವನ್ನೇ ಧ್ವನಿಸುತ್ತದೆ. ಅದಿತಿ ದೇವಿಯ ವೈದಿಕ ಪರಿಕಲ್ಪನೆ ಅದಿತಿಃ ದ್ಯೌಃ ಅದಿತಿಃ ಅಂತರಿಕ್ಷಂ, ಅದಿತಿಯೇ ಆಕಾಶ ಅದಿತಿಯೇ ಅಂತರಿಕ್ಷ ಎಂಬ ಋಗ್ವೇದದ ಸಾಲುಗಳು ಭುವನೇಶ್ವರಿಯ ಆದ್ಯ ವೈದಿಕ ಸ್ವರೂಪವೆಂದೇ ವಿದ್ವಾಂಸರು ಗುರುತಿಸುತ್ತಾರೆ.

ಇನ್ನೊಂದು ವಿವರಣೆಯ ಪ್ರಕಾರ ಶ್ರೀವಿದ್ಯಾ ಪರಂಪರೆಯಲ್ಲಿ ಭುವನೇಶ್ವರಿಯನ್ನು ಆಕಾಶ ತತ್ವದ ಅಂದರೆ ಪಂಚಭೂತಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಮತ್ತು ಎಲ್ಲವನ್ನೂ ಒಳಗೊಳ್ಳುವ ತತ್ವದ ಅಧಿದೇವತೆಯಾಗಿ ಪೂಜಿಸಲಾಗುತ್ತದೆ. ಈ ಕಾರಣದಿಂದಲೇ ಈಕೆಯನ್ನು ಕೆಲವು ಕಡೆ ಮಹಾಮಾಯಾ ಎಂದು ಕರೆಯುತ್ತಾರೆ. ಇಡೀ ವಿಶ್ವದ ಬಹುರೂಪತೆಯ ಹಿಂದಿನ ಏಕತ್ವದ ಸೂತ್ರಧಾರಿಣಿ ಭುವನೇಶ್ವರಿ. ಇನ್ನು ಕನ್ನಡಿಗರ ಮತ್ತು ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನಾಚಾರ್ಯರಾದ ಶೃಂಗೇರಿಯ ಶಾರದಾಪೀಠದ ಅಧಿಪತಿಗಳಾಗಿದ್ದ ವಿದ್ಯಾರಣ್ಯ ಮಹಾಸ್ವಾಮಿಗಳು ಸ್ವತಃ ಭುವನೇಶ್ವರಿ ದೇವಿಯ ಆರಾಧಕರಾಗಿದ್ದವರು. ಹರಿಹರ ಮತ್ತು ಬುಕ್ಕರನ್ನು ಪ್ರೋತ್ಸಾಹಿಸಿ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣರಾಗಿ ಅದರ ಉತ್ಕರ್ಷಕ್ಕೆ ಸಂಪನ್ಮೂಲವನ್ನು ಒದಗಿಸಲು ದೇವಿ ಭುವನೇಶ್ವರಿಯನ್ನು ಪ್ರಾರ್ಥಿಸಿ ಚಿನ್ನದ ಮಳೆ ಕರೆಸಿದರು ಎನ್ನುವ ಐತಿಹ್ಯ ಪ್ರಸಿದ್ಧವಾಗಿದೆ. ಹೀಗಾಗಿ ಭುವನೇಶ್ವರಿ ಕನ್ನಡ ತಾಯಿ ಎಂದೇ ಕನ್ನಡಿಗರಿಗೆಲ್ಲ ಆಪ್ತಳಾಗಿದ್ದಾಳೆ.

ಪ್ರಿಯ ಕೇಳುಗರೆ, ನಮ್ಮ ದೈನಂದಿನ ಬದುಕಿನ ಬಹುಪಾಲು ಸಮಸ್ಯೆಗಳಿಗೆ ಮೂಲ ಕಾರಣ ಸಂಕುಚಿತ ದೃಷ್ಟಿಕೋನ. ನಾನು ನನ್ನದು ಎಂಬ ಪರಿಧಿಯೊಳಗೆ ಸಿಲುಕಿದಾಗ ಅಸೂಯೆ, ಸ್ವಾರ್ಥ, ಭಯ ಹುಟ್ಟಿಕೊಳ್ಳುತ್ತವೆ. ಭುವನೇಶ್ವರಿ ತತ್ವ ನಮಗೆ ಕಲಿಸುವುದೇ ಈ ಪರಿಧಿಯನ್ನು ವಿಸ್ತರಿಸುವುದು. ಎತ್ತರದ ಬೆಟ್ಟ ಹತ್ತಿ ನಿಂತಾಗ ಕೆಳಗಿನ ವಸ್ತುಗಳು ಚಿಕ್ಕದಾಗಿ ಕಾಣುವಂತೆ ಜೀವನವನ್ನು ವಿಶಾಲ ದೃಷ್ಟಿಯಿಂದ ನೋಡಿದಾಗ ನಮ್ಮ ದೈನಂದಿನ ಚಿಂತೆಗಳು ಅಷ್ಟೇನೂ ದೊಡ್ಡವಲ್ಲ ಎಂಬ ಅರಿವು ಮೂಡುತ್ತದೆ. ಕುಟುಂಬದಲ್ಲಿ, ಸಮಾಜದಲ್ಲಿ ಭೇದ ಭಾವ ಬಿಟ್ಟು ಎಲ್ಲರನ್ನೂ ಸಮಾನವಾಗಿ ಕಾಣುವ, ಪ್ರಕೃತಿಯನ್ನು ಮಾತೆಯಂತೆ ಗೌರವಿಸುವ, ಇತರರ ನೋವಿಗೆ ಸ್ಪಂದಿಸುವ ವಿಶಾಲ ಹೃದಯವನ್ನು ಬೆಳೆಸಿಕೊಳ್ಳುವುದೇ ದೇವಿ ಭುವನೇಶ್ವರಿಗೆ ನಾವು ಸಲ್ಲಿಸಬಹುದಾದ ನಿಜವಾದ ಪೂಜೆ.

0: ಕೇಳುಗರೆ, ಕುಟುಂಬದೊಳಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ನೆರೆಹೊರೆಯವರೊಂದಿಗಿನ ಮನಸ್ತಾಪಗಳು, ಕಚೇರಿಯಲ್ಲಿನ ಸ್ಪರ್ಧೆ, ಇವೆಲ್ಲವನ್ನು ವಿಶಾಲ ದೃಷ್ಟಿಯಿಂದ ನೋಡಿದಾಗ ಕ್ಷಮೆ ಸಹನೆ ಸಹಜವಾಗಿ ಮೂಡುತ್ತದೆ. ಪರಿಸರ ಸಂರಕ್ಷಣೆ, ಎಲ್ಲ ಜೀವಿಗಳ ಬಗ್ಗೆ ಕರುಣೆ, ಅಪರಿಚಿತರಿಗೂ ಸಹಾಯ ಮಾಡುವ ಔದಾರ್ಯ, ಇವೆಲ್ಲವೂ ದೇವಿ ಭುವನೇಶ್ವರಿ ತತ್ವದ ಪ್ರಾಯೋಗಿಕ ವಿಸ್ತರಣೆಗಳು. ಪ್ರತಿದಿನ ಬೆಳಗ್ಗೆ ಎದ್ದು ಆಕಾಶ ನೋಡಿ, ಇವೆಲ್ಲವೂ ಒಂದೇ ತಾಯಿಯ ಮಡಿಲು ಎಂಬ ಭಾವನೆಯಿಂದ ದಿನ ಆರಂಭಿಸಿದರೆ ಮನಸ್ಸು ತಾನಾಗಿಯೇ ಪ್ರಶಾಂತವಾಗುತ್ತದೆ. ಸ್ನೇಹಿತರೆ, ಪ್ರಚಂಡ ಆಂತರಿಕ ಶಕ್ತಿಯ ಸಂಕೇತವಾದ ಭೈರವಿ ದೇವಿಯ ತತ್ವಾನುಸಂಧಾನಕ್ಕಾಗಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ ಕೇಳಿದಿರಿ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಎಸ್ ಜೈ ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ ಎಸ್, ಪ್ರಮಥ್ ಬಿಕೆ ಹಾಗೂ ನಿರಂಜನ್ ಬಿಎಸ್. ವಾದ್ಯ ಸಹಕಾರ ವಯಲಿನ್ ಕೃತಿಕ್ ಕೌಶಿಕ್ ಎಂಪಿ, ವೀಣೆ ಡಾಕ್ಟರ್ ಎಂಆರ್ ಮಂಜುಳಾ, ಕೀಬೋರ್ಡ್ ಬಿಆರ್ ಪ್ರಕಾಶ್ ಹಾಗೂ ಸಂಜಯ್ ಆರ್ಎಸ್, ತಬಲಾ ಕಾರ್ತಿಕ್ ಡಿ, ರಿದಮ್ ಪ್ಯಾಡ್ ವಿ ಯಶೋಧರ್. ಸಂಕಲನ ಹಾಗೂ ಧ್ವನಿ ಮುದ್ರಣ ಜಿ ಪುಷ್ಪಲತಾ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಮಾಮವ ಮಹಾವಿದ್ಯೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸ್ನೇಹಿತರೆ, ಇದುವರೆಗೂ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ ಕೇಳಿದ್ರಿ.

ಆಕಾಶವಾಣಿ ಎಫ್ಎಂ ರಾಯ್ಮ ಕೇಳ್ತಾ ಇದ್ದೀರಿ. ನಾವಿದ್ದೇವೆ ಕರೆಯಲ್ಲಿ ಕೈರುಚಿಯಲ್ಲಿ. ಕರೆಯಲ್ಲಿ ಕೈರುಚಿಯಲ್ಲಿ ಇವತ್ತಿನ ವಿಶೇಷ ಎಲೆಕೋಸು. ತುಂಬಾ ಜನರಿಗೆ ಎಲೆಕೋಸು ಅಂದ್ರೆ ಅಷ್ಟೊಂದು ಇಷ್ಟ ಇರಲ್ಲ. ಇನ್ನ ಕೆಲವರಿಗೆ ಎಲೆಕೋಸು ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಎಲೆಕೋಸು ಬಿಟ್ಟಿರೋಕೆ ಆಗದೆ ಇರುವಂತಹ ಜನರ ಲಿಸ್ಟ್ನಲ್ಲಿ ನನ್ನ ಹೆಸರು ಕೂಡ ಇದೆ ಅಂತ ಹೇಳಬಹುದು. ಎಲೆಕೋಸ್ನಲ್ಲಿ ಏನೇ ಮಾಡಿದ್ರೂ ಕೂಡ ತುಂಬಾ ಅದ್ಭುತವಾಗಿ ಆಗುತ್ತೆ. ಎಲೆಕೋಸ್ ಪಕೋಡ ಆದರೂ ಮಾಡಿ, ಪಲ್ಯ ಆದರೂ ಮಾಡಿ, ಅಥವಾ ಹೆಸರುಬೇಳೆ ಜೊತೆಗೆ ತೊವ್ವೆ ಆದರೂ ಮಾಡಿ, ಅಥವಾ ಚಿತ್ರಾನ್ನ ಥರ ಈರುಳ್ಳಿ ಅಥವಾ ಬೇರೆ ಪದಾರ್ಥದ ಬೇರೆ ತರಕಾರಿಯ ಬದಲಿಗೆ ಎಲೆಕೋಸ್ ಹಾಕಿ, ನಿಂಬೆಹಣ್ಣು ಹಾಕಿ, ತೆಂಗಿನ ತುರಿ ಸೇರಿಸಿ ಚಿತ್ರಾನ್ನ ಮಾಡಿ, ಪ್ರತಿಯೊಂದು ಕೂಡ ಅದ್ಭುತ. ಮತ್ತೆ ಎಲೆಕೋಸ್ನಲ್ಲೇ ವಾಂಗಿಬಾತ್ ಮಸಾಲ ಹಾಕಿ ನೀವು ವಾಂಗಿ ಇಲ್ಲದ ವಾಂಗಿಬಾತ್ನು ಕೂಡ ಮಾಡಬಹುದು. ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ಮತ್ತೆ ಕಾಯಿ ಸಾಸಿವೆ ಚಿತ್ರಾನ್ನಕ್ಕೂ ಅಷ್ಟೇ, ಎಲೆಕೋಸು ಹೊಂದಿಕೆ ಆದಷ್ಟು ಮತ್ತಿನ್ಯಾವ ತರಕಾರಿಯೂ ಹೊಂದಿಕೆ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಈ ರೀತಿ ಎಲೆಕೋಸು ಪ್ರೇಮಿಗಳು ಯಾರ್ಯಾರು ಇದ್ದೀರಿ, ನೀವು ಎಲೆಕೋಸ್ನಲ್ಲಿ ಏನೇನೆಲ್ಲ ಮಾಡ್ತೀರಿ, ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಒಂದು ಎಲೆಕೋಸು ಈರುಳ್ಳಿಗೆ ಒಂದೊಳ್ಳೆಯ ಸಬ್ಸ್ಟಿಟ್ಯೂಟ್ ಅಂತ ಹೇಳಬಹುದು. ಇವಾಗ ಎಷ್ಟೋ ಸಲ ಹಬ್ಬದ ದಿನಗಳಲ್ಲಿ, ವ್ರತದ ದಿನಗಳಲ್ಲಿ, ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಕೆಲವೊಮ್ಮೆ ಈರುಳ್ಳಿ ಬಳಸಲ್ಲ ಅಂತ ಏನಾದರೂ ಇದ್ದಾಗ ನೀವು ಈರುಳ್ಳಿ ಬದಲಿಗೆ ಎಲೆಕೋಸು ಹಾಕಿದ್ರೂ ಕೂಡ ಅಷ್ಟೇ ರುಚಿ, ಅಷ್ಟೇ ಟೇಸ್ಟ್ ಬರುತ್ತೆ. ಉದಾಹರಣೆಗೆ ಆಗಲೇ ಹೇಳಿದ ಹಾಗೆ ಚಿತ್ರಾನ್ನ ಮಾಡ್ಕೊಳ್ಬಹುದು, ಮತ್ತು ಉಪ್ಪಿಟ್ಟಿಗೂ ಕೂಡ ಎಲೆಕೋಸು ತುಂಬ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಮತ್ತು ಪಕೋಡ ಮಾಡ್ಬೋದು ಗೊತ್ತಾ, ನೀವು ಈರುಳ್ಳಿ ಹಾಕೋ ಬದಲು ಎಲೆಕೋಸು ಹಾಕಿ ಒಂದಿನ ಪಕೋಡ ಟ್ರೈ ಮಾಡಿ, ತುಂಬಾ ಒಳ್ಳೆಯ ಟೇಸ್ಟ್ ಇರುತ್ತೆ. ಇದಲ್ಲದೆ ಎಲೆಕೋಸನ್ನ ತುರಿದು ಗೋಧಿ ಹಿಟ್ಟಿಗೆ ಹಾಕಿ ಎಲೆಕೋಸು ಪರೋಟ ಕೂಡ ಮಾಡ್ಕೊಳ್ಬಹುದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಲೆಕೋಸನ್ನ ನಾವು ಎಲ್ಲೆಲ್ಲ ಬಳಸೋಕ್ಕಾಗತ್ತೆ ಅಲ್ಲೆಲ್ಲ ಬಳಸಿ ಕೂಡ ಗಿಲ್ಟ್ ಫ್ರೀ ಆಗಿ ಇರಬಹುದು. ಯಾಕೆ ಅಂತಂದರೆ ಇದು ತೂಕ ಇಳಿಕೆಗೂ ಕೂಡ ತುಂಬ ಸಹಾಯ ಮಾಡುವಂತಹ ತರಕಾರಿ ಅಂತ ಹೇಳ್ತಾರೆ. ಮತ್ತು ಹೆಣ್ಣು ಮಕ್ಕಳ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಂತೆ ಎಲೆಕೋಸು. ಆದರೆ ಅತೀ ಹೆಚ್ಚು ಪೆಸ್ಟಿಸೈಡ್ಸ್ ಹೊಡೆಯುವಂತಹ ತರಕಾರಿಗಳಲ್ಲಿ ಕೂಡ ಎಲೆಕೋಸ್ಗೆ ಮೊದಲ ಸ್ಥಾನ ಇದೆ. ಈ ಕಾರಣಕ್ಕಾಗಿ ನೀವು ಎಲೆಕೋಸನ್ನು ಹೆಚ್ಚಿ ನೀರಿನಲ್ಲಿ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ನೆನೆಸಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಚೆನ್ನಾಗಿ ತೊಳೆದು ಅದಾದಮೇಲೆ ಅಡುಗೆಗೆ ಬಳಸೋದು ತುಂಬಾ ಉತ್ತಮ. ಎಲೆಕೋಸು ನೋಡೋದಕ್ಕೆ ತುಂಬ ಕ್ಲೀನಾಗಿ ಪಳಪಳ ಅಂತಿರುತ್ತೆ ಅಂತ ಮೇಲ್ಮೇಲೆ ತೊಳೆದು ನೀವೇನಾದರೂ ಬಳಸಿದ್ರೆ ಆ ಕೀಟನಾಶಕ ಎಲ್ಲ ನಮ್ಮ ಹೊಟ್ಟೆ ಸೇರಿರುತ್ತೆ. ಇವಿಷ್ಟು ಇವತ್ತಿನ ಕರೆಯಲ್ಲಿ ಕೈರುಚಿ ಆಯಿತು. ಹೇಗನಿಸ್ತು ಕಾರ್ಯಕ್ರಮ? ಖಂಡಿತ ಮೆಸೇಜ್ ಮಾಡಿ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನೀನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು: ಮುಕ್ತ ಶಾಂತಿಯುತ ಇಂಡೋ ಪೆಸಿಫಿಕ್ ನಿರ್ಮಾಣವೇ ಭಾರತ ಆಸಿಯಾನ್ ಸಮಾನ ಗುರಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತ ಜಾಗತಿಕ ಮಟ್ಟದ ವಿಶ್ವಾಸಾರ್ಹ ಪಾಲುದಾರ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 2015 2024 ನಡುವೆ ಭಾರತದಲ್ಲಿ ಹೊಸ ಕ್ಷಯರೋಗ ಪ್ರಕರಣಗಳ ಸಂಖ್ಯೆ ಶೇಕಡಾ 21% ಇಳಿಕೆ. ಫ್ರಾಂಕ್ಫರ್ಟ್ ದೆಹಲಿ ಏರ್ ಇಂಡಿಯಾ ವಿಮಾನಕ್ಕೆ ಭದ್ರತಾ ಎಚ್ಚರಿಕೆ, ಜೈಪುರದಲ್ಲಿ ತುರ್ತು ಭೂಸ್ಪರ್ಶ, ತನಿಖೆ ಚುರುಕು. ಹಾಗೂ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು 4ನೇ ಪಂದ್ಯ. ವಾರ್ತೆಗಳ ವಿವರ: ಶಾಂತಿಯುತ, ಸ್ಥಿರ ಹಾಗೂ ಮುಕ್ತ ಇಂಡೋ ಪೆಸಿಫಿಕ್ ವಲಯದ ನಿರ್ಮಾಣದಲ್ಲಿ ಭಾರತ ಮತ್ತು ಆಸಿಯಾನ್ ರಾಷ್ಟಗಳು ಸಮಾನ ಹಿತಾಸಕ್ತಿ ಹೊಂದಿವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಆಸಿಯಾನ್ ಭಾರತ ರಕ್ಷಣಾ ಚಿಂತಕರ ಚಾವಡಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಆಕ್ಟ್ ಈಸ್ಟ್ ನೀತಿಯು ಆಗ್ನೇಯ ಏಷ್ಯಾದ ದೇಶಗಳೊಂದಿಗೆ ಸಮಾನ ಪಾಲುದಾರನಾಗಿ ಕಾರ್ಯನಿರ್ವಹಿಸುವ ಬದ್ದತೆಯನ್ನು ತೋರಿಸುತ್ತದೆ ಎಂದು ತಿಳಿಸಿದರು. 2026 ವರ್ಷವನ್ನು ಆಸಿಯಾನ್ ಭಾರತ ಕಡಲ ಸಹಕಾರ ವರ್ಷ ಎಂದು ಘೋಷಿಸಲಾಗಿದ್ದು, ಸಮುದ್ರ ವಲಯದ ಸುರಕ್ಷತೆ, ಕಡಲ್ಗಳ್ಳತನ ತಡೆ ಹಾಗೂ ಸೈಬರ್ ಬೆದರಿಕೆಗಳನ್ನು ಎದುರಿಸಲು ಸಾಮೂಹಿಕ ಸಾಮರ್ಥ್ಯ ವೃದ್ಧಿಸಿಕೊಳ್ಳಲು ಕರೆ ನೀಡಿದರು. ರಕ್ಷಣಾ ಸಹಕಾರದ ವ್ಯಾಪ್ತಿಯಲ್ಲಿ ಕೃತಕ ಬುದ್ದಿಮತ್ತೆ, ಡ್ರೋನ್ ಹಾಗೂ ಬಾಹ್ಯಾಕಾಶ ತಂತ್ರಜ್ಞಾನಗಳಲ್ಲಿ ಆಸಿಯಾನ್ ದೇಶಗಳು ಭಾರತದೊಂದಿಗೆ ಕೈಜೋಡಿಸುವಂತೆ ಆಹ್ವಾನ ನೀಡಿದ ಸಚಿವರು, ಆತ್ಮನಿರ್ಭರ ಭಾರತ ಅಭಿಯಾನ, ನಿಗಾ ನೌಕೆಗಳು ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳ ಸಹ ಅಭಿವೃದ್ದಿ ಹಾಗೂ ಜಂಟಿ ಉತ್ಪಾದನೆಗೆ ಹೊಸ ಅವಕಾಶ

0: ಅವಕಾಶಗಳನ್ನು ಒದಗಿಸಿದೆ ಎಂದರು. ಪ್ರಾಚೀನ ಚೋಳ ಮತ್ತು ಪಲ್ಲವ ಸಾಮ್ರಾಜ್ಯಗಳ ಕಡಲ ಬಾಂಧವ್ಯವೇ ಇಂದಿನ ಆಧುನಿಕ ಪಾಲುದಾರಿಕೆಗೆ ಅಡಿಪಾಯವಾಗಿದ್ದು, ಸವಾಲುಗಳಿಗೆ ಪರಿಹಾರ ರೂಪಿಸುವಲ್ಲಿ ಚಿಂತಕರ ಚಾವಡಿಗಳ ಪಾತ್ರ ಪ್ರಮುಖವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ನವದೆಹಲಿಯಲ್ಲಿ ಇಂದಿನಿಂದ ಬೃಹತ್ತರ ಭಾರತ್, ವಿಶ್ವದಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟೀಯ ಸಮ್ಮೇಳನವನ್ನು ಸಂಸ್ಕೃತಿ ಸಚಿವಾಲಯ ಆಯೋಜಿಸಲಿದೆ. ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಮೂರು ದಿನಗಳ ಈ ಸಮ್ಮೇಳನ 50 ರಾಷ್ಟಗಳ ಪ್ರತಿನಿಧಿಗಳು, ರಾಯಭಾರಿಗಳು ಮತ್ತು ವಿದ್ವಾಂಸರನ್ನು ಒಟ್ಟುಗೂಡಿಸಿ ಇಡೀ ಪ್ರಪಂಚದೊಂದಿಗೆ ಭಾರತದ ಐತಿಹಾಸಿಕ ಮತ್ತು ಸಮಕಾಲೀನ ಸಾಂಸ್ಕೃತಿಕ ಸಂಪರ್ಕಗಳ ಕುರಿತು ಚರ್ಚೆ ಮಾಡಲು ವೇದಿಕೆ ಒದಗಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ವಿಶೇಷ ವಿಡಿಯೋ ಸಂದೇಶದ ಮೂಲಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಜಾಗತಿಕ ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ವೆಚ್ಚದ ಜೊತೆಗೆ ವಿಶ್ವಾಸಾರ್ಹತೆ ಹಾಗೂ ಸೈಬರ್ ಭದ್ರತೆ ಅತ್ಯಂತ ಪ್ರಮುಖ ಆದ್ಯತೆಗಳಾಗುತ್ತಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದಿನ ಬ್ಲೂಂಬರ್ಗ್ ನೂತನ ಆರ್ಥಿಕ ವೇದಿಕೆಯಲ್ಲಿ ಮಾತನಾಡಿದ ಅವರು, ಸೆಮಿಕಂಡಕ್ಟರ್ ವಿನ್ಯಾಸ, ಉತ್ಪಾದನೆ ಹಾಗೂ ಪರೀಕ್ಷೆಗಳಲ್ಲಿ ಭಾರತವನ್ನು ಜಾಗತಿಕ ಮಟ್ಟದ ವಿಶ್ವಾಸಾರ್ಹ ಪಾಲುದಾರ ರಾಷ್ಟವಾಗಿ ರೂಪಿಸುವ ಗುರಿ ಹೊಂದಲಾಗಿದೆ ಎಂದರು. ಮೊಬೈಲ್ ಉದ್ಯಮಕ್ಕೆ ಸಂಬಂಧಿಸಿದಂತೆ ಭಾರತ ಆರಂಭದಲ್ಲಿ ಜೋಡಣೆ ಹಂತಕ್ಕೆ ಒತ್ತು ನೀಡಿ ನಂತರ ಬಿಡಿಭಾಗಗಳ ಉತ್ಪಾದನೆಗೆ ವಿಸ್ತರಿಸಿತು. ಪ್ರಸ್ತುತ ದೇಶೀಯ ಅಗತ್ಯಗಳನ್ನು ಪೂರೈಸುವುದರ ಜೊತೆಗೆ ಬಿಡಿಭಾಗಗಳನ್ನು ರಫ್ತು ಮಾಡಲಾಗುತ್ತಿದೆ ಎಂದು ವಿವರಿಸಿದರು. ಸೆಮಿಕಂಡಕ್ಟರ್, ರೈಲ್ವೆ ಮತ್ತು ರಕ್ಷಣಾ ಉತ್ಪಾದನಾ ವಲಯಗಳಲ್ಲೂ ಇದೇ ಮಾದರಿಯನ್ನು ಅನುಸರಿಸಲಾಗುತ್ತಿದೆ ಎಂದರು. ಭಾರತದಲ್ಲಿ 2015 2024 ನಡುವೆ ಹೊಸ ಕ್ಷಯರೋಗ ಪ್ರಕರಣಗಳ ಸಂಖ್ಯೆಯಲ್ಲಿ 21% ಇಳಿಕೆ ದಾಖಲಾಗಿದ್ದು, 12% ಜಾಗತಿಕ ಸರಾಸರಿಗಿಂತ ಉತ್ತಮ ಪ್ರಗತಿ ಸಾಧಿಸಲಾಗಿದೆ. ದೇಶದಲ್ಲಿ ಟಿಬಿ ಚಿಕಿತ್ಸಾ ವ್ಯಾಪ್ತಿಯು 92% ಏರಿಕೆಯಾಗಿದೆ. ವಿಸ್ತೃತ ತಪಾಸಣೆ ಮತ್ತು ಸುಧಾರಿತ ತಂತ್ರಜ್ಞಾನದ ಬಳಕೆಯ ಮೂಲಕ ಟಿಬಿ ನಿರ್ಮೂಲನೆಗೆ ಸರ್ಕಾರ ಒತ್ತು ನೀಡಿದೆ. ಟಿಬಿ ಮುಕ್ತ ಭಾರತ ಅಭಿಯಾನದಡಿ 28 ಕೋಟಿಗೂ ಅಧಿಕ ಜನರನ್ನು ತಪಾಸಣೆಗೆ ಒಳಪಡಿಸಲಾಗಿದೆ. ಅಲ್ಲದೆ ಔಷಧ ನಿರೋಧಕ ಟಿಬಿ ರೋಗಿಗಳಿಗಾಗಿ 6 ತಿಂಗಳ ಅಲ್ಪಾವಧಿಯ ಬಿಪಾಮ್ ಚಿಕಿತ್ಸಾ ವಿಧಾನವನ್ನು ಪರಿಚಯಿಸಲಾಗಿದೆ. ಸತತ ಆರೋಗ್ಯ ಸುಧಾರಣಾ ಕ್ರಮಗಳು ಹಾಗೂ ಸಾರ್ವಜನಿಕರ ಸಕ್ರಿಯ ಭಾಗವಹಿಸುವಿಕೆಯ ಮೂಲಕ ದೇಶದಿಂದ ಕ್ಷಯರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಗುರಿ ಹೊಂದಲಾಗಿದೆ. ಕಳೆದ ರಾತ್ರಿ ಯಶಸ್ವಿಯಾಗಿ ನೆರವೇರಿದ 14ನೇ ಪೋಪ್ ಲಿಯೋ ಅವರ ಶಸ್ತ್ರಚಿಕಿತ್ಸೆಯ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿಯವರು, ಪೋಪ್ ಅವರು ಸಂಪೂರ್ಣವಾಗಿ ಮತ್ತು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಹಾಗೂ ಅವರಿಗೆ ಉತ್ತಮ ಆರೋಗ್ಯ ಸಿಗಲಿ ಎಂದು ಹಾರೈಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜರ್ಮನಿಯ ಫ್ರಾಂಕ್ಫರ್ಟ್ನಿಂದ ದೆಹಲಿಗೆ ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾ ವಿಮಾನಕ್ಕೆ ಭದ್ರತಾ ಎಚ್ಚರಿಕಾ ಸಂದೇಶ ಬಂದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ವಿಮಾನವನ್ನು ಜೈಪುರ ವಿಮಾನ ನಿಲ್ದಾಣಕ್ಕೆ ಮಾರ್ಗ ಬದಲಾಯಿಸಿ ತುರ್ತು ಭೂಸ್ಪರ್ಶ ಮಾಡಿಸಲಾಗಿದೆ. ಅಹಮದಾಬಾದ್ನ ಏರ್ಟ್ರಾಫಿಕ್ ಕಂಟ್ರೋಲ್ಗೆ ತುರ್ತು ಸಂಕೇತದ ಆಧಾರದ ಮೇಲೆ ವಿಮಾನವನ್ನು ಪ್ರತ್ಯೇಕ ವಲಯಕ್ಕೆ ಸ್ಥಳಾಂತರಿಸಿ ಪ್ರಯಾಣಿಕರನ್ನು ಕೆಳಗಿಳಿಸಲಾಗಿದೆ. ಭದ್ರತಾ ಸಂಸ್ಥೆಗಳು ವಿಮಾನ ಮತ್ತು ಲಗೇಜ್ ತಪಾಸಣೆ ನಡೆಸುತ್ತಿದ್ದು ಪರಿಸ್ಥಿತಿ ಸಂಪೂರ್ಣ ಹತೋಟಿಯಲ್ಲಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಹಾಗೂ ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016 ಆರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶಾದ್ಯಂತ ದೊಡ್ಡ ಪರಿವರ್ತನೆ ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಮೂಲಕ ಕೋಟ್ಯಂತರ ಕುಟುಂಬಗಳನ್ನು ಕಟ್ಟಿಗೆ ಒಲೆಯ ಹೊಗೆ

ಇಂದ ಮುಕ್ತಗೊಳಿಸಿದೆ. 2026 ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಿಸಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014ರಲ್ಲಿದ್ದ 14.51 ಕೋಟಿಯಿಂದ 2026ರಲ್ಲಿ 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯೂ ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22ರಲ್ಲಿ ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26ರ ವೇಳೆಗೆ ಸುಮಾರು 5ಕ್ಕೆ ಏರಿದೆ. ಭಾರತವು ಕಳೆದ 4 ವರ್ಷಗಳಲ್ಲಿ 38 ಅಭಿವೃದ್ಧಿ ಹೊಂದಿದ ರಾಷ್ಟಗಳೊಂದಿಗೆ ಆದ್ಯತೆಯ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ಲೂಮ್ಬರ್ಗ್ ನೂತನ ಆರ್ಥಿಕತೆ ವೇದಿಕೆಯಲ್ಲಿ ಮಾತನಾಡಿದ ಅವರು, ಭಾರತೀಯ ಉದ್ಯಮಗಳಿಗೆ ಜಾಗತಿಕ ಮಾರುಕಟ್ಟೆ ಅವಕಾಶಗಳನ್ನು ವಿಸ್ತರಿಸುವುದರ ಜೊತೆಗೆ ಜಾಗತಿಕ ಪಾಲುದಾರರಿಗೂ ದೇಶದ ಮಾರುಕಟ್ಟೆಯನ್ನು ಮುಕ್ತಗೊಳಿಸಲಾಗುತ್ತಿದೆ ಎಂದರು. 2014ಕ್ಕಿಂತ ಮುಂಚೆ ಭಾರತದ ವ್ಯಾಪಾರ ಒಪ್ಪಂದಗಳು ಸುಮಾರು $10,00,000 ಜಿಡಿಪಿ ಹೊಂದಿರುವ ಆರ್ಥಿಕತೆಗಳನ್ನು ಮಾತ್ರ ಒಳಗೊಂಡಿದ್ದವು. ಆದರೆ ಪ್ರಸ್ತುತ ಈ ವ್ಯಾಪ್ತಿಯು ಸುಮಾರು $70,00,000,000 ಏರಿಕೆಯಾಗಿದೆ ಎಂದು ಅವರು ವಿವರಿಸಿದರು. ಸದ್ಯ ಭಾರತ, ಕೆನಡಾ, ಮೆಕ್ಸಿಕೋ, ಮರ್ಕೋಸರ್, ಯುರೇಷಿಯಾ ಸೇರಿದಂತೆ ಹಲವು ದೇಶಗಳೊಂದಿಗೆ ವ್ಯಾಪಾರ ಒಪ್ಪಂದಗಳ ಕುರಿತು ಮಾತುಕತೆ ನಡೆಸುತ್ತಿದ್ದು, ಮುಖ್ಯವಾಗಿ ವಿಶ್ವಾಸಾರ್ಹ ಪಾಲುದಾರಿಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು. ರಾಷ್ಟೀಯ ಹಡಗು ನಿರ್ಮಾಣ ಮಿಷನ್ ಅಡಿಯಲ್ಲಿ ಭಾರತದ ಹಡಗು ಉದ್ಯಮಕ್ಕೆ ಬೆಂಬಲವಾಗಿ ರಫ್ತು ಯೋಜನೆಗಳಿಗೆ ಶಿಪ್ ಬಿಲ್ಡಿಂಗ್ ಪ್ರಾಜೆಕ್ಟ್ ಕ್ರೆಡಿಟ್ ರಿಸ್ಕ್ ಇನ್ಶೂರೆನ್ಸ್ ಪಾಲಿಸಿ ಹಾಗೂ ದೇಶೀಯ ಯೋಜನೆಗಳಿಗೆ ಬಿಸಿನೆಸ್ ಕ್ರೆಡಿಟ್ ಶೀಲ್ಡ್ ಪಾಲಿಸಿ, ಶಿಪ್ ಬಿಲ್ಡರ್ಸ್ ಎಂಬ 2 ವಿಶೇಷ ವಿಮಾ ಉತ್ಪನ್ನಗಳನ್ನು ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಮುಂಬೈನಲ್ಲಿ ನಡೆದ ಕಡಲ ರಾಜ್ಯ ಅಭಿವೃದ್ಧಿ ಮಂಡಳಿ ಎಂಎಸ್ಡಿಸಿಯ 21ನೇ ಸಭೆಯಲ್ಲಿ ಘೋಷಿಸಿದ್ದಾರೆ. ಪಾವತಿ ವಿಳಂಬ ಅಥವಾ ಜಾಗತಿಕ ಮಾರುಕಟ್ಟೆಯ ಏರಿಳಿತಗಳ ಸಮಸ್ಯೆ ಇಲ್ಲದೆ ಹಡಗು ನಿರ್ಮಾಣ ಕೇಂದ್ರಗಳು ವಿಶ್ವದರ್ಜೆಯ ನೌಕೆಗಳನ್ನು ನಿರ್ಮಿಸಲು ನೆರವಾಗಲು ಸರ್ಕಾರವು ವಿಮಾ ಕಂತುಗಳಲ್ಲಿ ಸಬ್ಸಿಡಿ ನೀಡಲಿದೆ. ಹೈದರಾಬಾದ್ನಲ್ಲಿ ಇಂದು ನಡೆಯಲಿರುವ 4ನೇ ಟಿ20 ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಕಳೆದ ಭಾನುವಾರ ಇಂದೋರ್ನಲ್ಲಿ ನಡೆದ 3ನೇ ಟಿ20 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ 14 ರನ್ಗಳ ಜಯ ಸಾಧಿಸಿದ ನಂತರ ಭಾರತವು 5 ಪಂದ್ಯಗಳ ಸರಣಿಯಲ್ಲಿ 2-1 ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಕ್ತ ಶಾಂತಿಯುತ ಇಂಡೋ ಪೆಸಿಫಿಕ್ ನಿರ್ಮಾಣವೇ ಭಾರತ ಆಸಿಯಾನ್ ಸಮಾನ ಗುರಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತ ಜಾಗತಿಕ ಮಟ್ಟದ ವಿಶ್ವಾಸಾರ್ಹ ಪಾಲುದಾರ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 2015ರಿಂದ 2024ರ ನಡುವೆ ಭಾರತದಲ್ಲಿ ಹೊಸ ಕ್ಷಯರೋಗ ಪ್ರಕರಣಗಳ ಸಂಖ್ಯೆ ಶೇಕಡ 21ರಷ್ಟು ಇಳಿಕೆ. ಫ್ರಾಂಕ್ಫರ್ಟ್ ದೆಹಲಿ ಏರ್ ಇಂಡಿಯಾ ವಿಮಾನಕ್ಕೆ ಭದ್ರತಾ ಎಚ್ಚರಿಕೆ. ಜೈಪುರದಲ್ಲಿ ತುರ್ತು ಭೂಸ್ಪರ್ಶ, ತನಿಖೆ ಚುರುಕು. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು 4ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
2: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
1: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: PCPNDT कानून के विभिन्न प्रावधानों के तहत लिंग जांच करने और करवाने वालों को 3 से 5 साल तक की कैद और जुर्माने की सजा है. स्वास्थ्य एवं परिवार कल्याण मंत्रालय भारत सरकार द्वारा जनहित में जारी.
2: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ ಟೂ ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
3: ಎಲ್ಲವೂ ಚೆನ್ನಾಗಿ ಓಡ್ತಿದೆ ಅಲ್ವಾ?
2: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
4: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಸಪ್ತಕ ಸಾವಿರದ ಸಂಭ್ರಮ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಜೊತೆಯಾಗಿ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಶ್ರೀ ಜಿಎಸ್ ಹೆಗಡೆ ಅವರು ಇದ್ದಾರೆ. ಇವರು ಉತ್ತರಾದಿ ಸಂಗೀತ ಹಾಗೂ ಉತ್ತರಾದಿ ಯಕ್ಷಗಾನ ಬಡಗುತಿಟ್ಟು ಯಕ್ಷಗಾನದ ಕಲಾರಾಧಕರು ಮಾತ್ರವಲ್ಲ, ತಮ್ಮ ಸಂಸ್ಥೆಯ ಮೂಲಕ ಹತ್ತು ಹಲವಾರು ಕಾರ್ಯಚಟುವಟಿಕೆಗಳನ್ನು ನಿರಂತರವಾಗಿ 20 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಉತ್ತರ ಕನ್ನಡ ಮೂಲದವರು ಇವರು. ಮುಖ್ಯವಾಗಿ ಉತ್ತರಾದಿ ಸಂಗೀತ ಹಾಗೆ ಉತ್ತರಾದಿ ಯಕ್ಷಗಾನ ಕಲೆಗಳ ಆರಾಧಕರು ಅಂತ ಹೇಳಬಹುದು. ಮಾತ್ರವಲ್ಲ, ಈ ನೆಚ್ಚಿನ ಕಲೆಗಳ ಪ್ರಸಾರಕ್ಕಾಗಿ ಶ್ರಮಿಸ್ತಾ ಇದ್ದಾರೆ. ಕರ್ನಾಟಕದಾದ್ಯಂತ ಅಲ್ಲದೆ ದೆಹಲಿ, ಕಲ್ಕತ್ತಾ, ಮುಂಬೈ, ಸಾಂಗ್ಲಿ, ಕೊಚ್ಚಿನ್, ಹೈದರಾಬಾದ್, ಕೊಲ್ಹಾಪುರ್, ನಾಸಿಕ್ ಹೀಗೆ ಹೊರ ರಾಜ್ಯಗಳಲ್ಲೂ ಕೂಡ ಶಾಸ್ತ್ರೀಯ ಸಂಗೀತ ಹಾಗೆ ಯಕ್ಷಗಾನ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸಿದ ಕಲಾವಿದರ ಕಲಾಪ್ರೇಮಿಗಳ ಮನೆ ಮನಗಳಲ್ಲಿ ಸುಪ್ರಸಿದ್ಧರಾಗಿದ್ದಾರೆ. ದಿಗ್ಗಜ ಕಲಾವಿದರುಗಳಾದಂತಹ ಪಂಡಿತ್ ಉಲ್ಲಾಸ್ ಕಶಾಲ್ಕರ್, ಪಂಡಿತ ಸುರೇಶ್ ಹಾಗೆ ಡಾಕ್ಟರ್ ಎಸ್ ರಾಜಂ, ವಿದುಷಿ ಅಶ್ವಿನಿ ಭಿಡೆ ದೇಶಪಾಂಡೆ, ವಿದುಷಿ ಕೌಶಿಕಿ ಚಕ್ರವರ್ತಿ, ಉಸ್ತಾದ್ ಶಾಹಿದ್ ಪರ್ವೇಜ್, ಪಂಡಿತ ವೆಂಕಟೇಶ್ ಕುಮಾರ್, ಪಂಡಿತ್ ಗಣಪತಿ ಭಟ್ ಹಣಸಗಿ, ಪಂಡಿತ್ ವಿನಾಯಕ ತುರವಿ, ಹೀಗೆ ಲೆಕ್ಕವಿಲ್ಲದಷ್ಟು ಪ್ರಸಿದ್ಧರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಸಂಗೀತ ರಸಿಕರಿಗೆ ರಸದೌತಣವನ್ನು ನೀಡಿದ್ದಾರೆ. ಮಾತ್ರವಲ್ಲ, ಇವರ ವಿಶೇಷ ಇರೋದೇನು ಅಂದರೆ, ಪ್ರಸಿದ್ಧರು ಮಾತ್ರವಲ್ಲ, ಎಲೆಮರೆ ಕಾಯಿಯ ಹಾಗೆ ಇರುವಂತಹ ಕಲಾವಿದರಿಗೂ ಕೂಡ ತಮ್ಮ ಸಪ್ತಕ ಸಂಸ್ಥೆಯ ಮೂಲಕ ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ, ಶಿಷ್ಯ ವೇತನವನ್ನು ಕೊಡ್ತಾ ಇದ್ದಾರೆ, ಹಿರಿಯ ಕಲಾವಿದರಿಗೆ ಗೌರವ ಸನ್ಮಾನ ನಡೆಸಿಕೊಂಡು ಬಂದಿದ್ದಾರೆ. ಕೋವಿಡ್ ಸಮಯದಲ್ಲಿ ಹಲವಾರು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಶಾಲಾ ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ತಮ್ಮ ಕೈಲಾದಷ್ಟು ಸೇವೆಯನ್ನ, ದೇಣಿಗೆಯನ್ನ ಕೊಡ್ತಾ ಬಂದಿದ್ದಾರೆ. ಇವರ ಕುರಿತಾಗಿ ಮತ್ತು ಇವರ ಸಂಸ್ಥೆಯ ವಿಶೇಷ ಕಾರ್ಯಕ್ರಮ ಅಕ್ಟೋಬರ್ 17ರಂದು ಜರುಗ್ತಾ ಇದೆ, ಇದರ ಕುರಿತಾಗಿ ಮಾತಾಡ್ತೀವಿ ಇವತ್ತಿನ ಈ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ. ಸರ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
2: ನಮಸ್ಕಾರ.
1: ಮೊದಲಿಗೆ ಈ ಒಂದು ಸಪ್ತಕ ಸಂಸ್ಥೆಯ ಮೂಲಕ ನೀವು ನಡೆಸ್ತಾ ಇರುವಂತಹ ಕಾರ್ಯಕ್ರಮಗಳೆಲ್ಲದಕ್ಕೂ ಕೂಡ ನಮ್ಮ ಕಡೆಯಿಂದ ಅಭಿನಂದನೆಗಳು ಹಾಗೆ ಧನ್ಯವಾದಗಳು ಸರ್.
2: ಧನ್ಯವಾದಗಳು.
1: ಈ ಒಂದು ಸಪ್ತಕ ಅನ್ನುವಂತಹ ಸಂಸ್ಥೆ ಮೂಡಿ ಬಂದಿದ್ದು ಹೇಗೆ, ಉದ್ದೇಶ ಏನು, ಮತ್ತೆ ಅದನ್ನು ಹೇಗೆ ಶುರು ಮಾಡಿದ್ರಿ, 20 ವರ್ಷಗಳ ಕಾಲದ ಈ ಪಯಣ ಹೇಗಿತ್ತು, ಇದ್ರ ಬಗ್ಗೆ ಹೇಳಬಹುದಾ?
2: ಸಪ್ತಕದ ಹುಟ್ಟಿನ ಹಿಂದುಗಡೆ ಈ 20 ವರ್ಷಗಳು ಸಾಂಕೇತಿಕವಾದಂಥ ಒಂದು ಅಂಕೆ ಬಿಟ್ಟರೆ ಅದ್ರ ಹಿಂದೆ ನನ್ನ ಸುಮಾರು 5 ದಶಕಗಳ ನನ್ನ ಈ ಸಂಗೀತ ಮತ್ತು ಯಕ್ಷಗಾನ ಮತ್ತು ಎಲ್ಲ ರೀತಿಯ ಶಿಷ್ಟ ಕಲೆಗಳ, ಲಲಿತ ಕಲೆಗಳ ಒಂದು ಆರಾಧನೆ ನನ್ನ ಮನಸ್ಸಿನಲ್ಲಿ ಇರುವುದರಿಂದಲೇ ಅದನ್ನು ನಾನು ಆಗಿನಿಂದಲೂ ಎಲ್ಲ ರೀತಿಯಿಂದಲೂ ನನ್ನ ಕೈಲಾದ ಮಾಡಬೇಕಂತ ಕನಸು

ಆಸಕ್ತ ಯುವಕನಾಗಿದ್ದೆ. ನನ್ನ 20ನೇ ವರ್ಷದಲ್ಲಿ ನಾನು ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡುವಂತಹ ಅವಕಾಶ ಸಿಕ್ಕಿದ್ದು, ನಾನು BSc ಓದ್ತಾ ಇದ್ದೆ. ನನ್ನ ಕಾಲೇಜಿನಲ್ಲಿ ಸಂಗೀತ ಒಂದು ಪಠ್ಯ ಚಟುವಟಿಕೆಯಾಗಿತ್ತು, ವಿಷಯ ಇತ್ತು. ಅದರಲ್ಲಿ ನನಗೆ ಇಂಗ್ಲೀಷ್ ನಾನ್ ಡಿಟೇಲ್ ಬದಲು ಸಂಗೀತವನ್ನು ತೆಗೆದುಕೊಳ್ಳುವ ಅವಕಾಶ, ಯಾಕೆ ನಾನು BSc ಓದಿದ್ರಿಂದ. ಅಲ್ಲಿ ಮೊದಲನೇದಾಗಿ ನಾನು ಪಂಡಿತ್ SM ಭಟ್ ಕಟ್ಟಿಗೆ ಅವರ ಅಲ್ಲಿ ನನ್ನ ತಬಲಾ ಅಭ್ಯಾಸ ಪ್ರಾರಂಭ. ನಂತರ ಅಲ್ಲಿಯೇ ಪ್ರಾಧ್ಯಾಪಕರಾಗಿರುವಂಥ ಪಂಡಿತ್ ರಾಜೀವ್ ಪುರಂದರಿ ಅವರಲ್ಲಿ ತಬಲಾ ವಾದನದ ವಿಶೇಷ ಅಭ್ಯಾಸ. ಹೀಗೆ ಅಲ್ಲಿ ನನ್ನ ಸಂಗೀತದ ರುಚಿಯನ್ನು ಬೆಳೆಸಿಕೊಂಡೆ. ಆದರೆ ನನ್ನ ಮೂಲತಃ ರಕ್ತದಲ್ಲಿ ಹರಿಯುವಂಥ ಯಕ್ಷಗಾನದ ಚಂಡೆ ಮದ್ದಳೆ ಭಾಗವತಿಕೆಯ ಸದ್ದು ನನ್ನ ಕಿವಿಯಲ್ಲಿ ಝೇಂಕಾರ ಗುಡ್ತಾ ಇತ್ತು. ಆದರೆ ನನ್ನ ಮುಂದಿನ ಹೊಟ್ಟೆಪಾಡಿಗಾಗಿ ನನ್ನ ನೌಕರಿಯನ್ನು ಕರ್ನಾಟಕ ಬ್ಯಾಂಕಿನಲ್ಲಿ 1972 ಸೇರಿಕೊಂಡೆ. ಅಲ್ಲಿಯಿಂದ ಮುಂದೆ ಕೆಲವು ದಿನಗಳ ಕಾಲ ನನ್ನ ಸಂಗೀತವಾಗಲಿ ಬೇರೆ ಚಟುವಟಿಕೆ ಮಾಡಲಿಕ್ಕೆ ಈ ಬ್ಯಾಂಕಿನ ನೌಕರಿಯಿಂದಾಗಿ ಆಗಿಲ್ಲ. ಆದರೆ ಮನಸ್ಸಿನಲ್ಲಿ ಆ ತುಡಿತ ಮತ್ತು ಅದನ್ನು ಮಾಡಲೇಬೇಕೆಂಬ ಒಂದು ಹಠ ನನ್ನ ಮನಸ್ಸಿನಲ್ಲಿ ಇತ್ತು. ಹಾಗಾಗಿ ನಾನು ಮುಂದೆ ಒಂದು ವಿಷಯದಲ್ಲಿ ಖಂಡಿತವಾಗಿಯೂ ನಿರ್ಧಾರವನ್ನು ಮನಸ್ಸಿನಲ್ಲೇ ಮೂಡಿಸ್ಕೊಳ್ತಾ ಗಟ್ಟಿತ ಮಾಡ್ಕೋತಾ ಬಂದೆ. ಮುಂದೆ ನನಗೆ ಗೋಕರ್ಣದಲ್ಲಿ ವರ್ಗವಾದಾಗ, ಗೋಕರ್ಣದಲ್ಲಿ 10 ವರ್ಷ ನಾನು ಅಲ್ಲಿಯೇ ಕರ್ನಾಟಕ ಬ್ಯಾಂಕ್ನಲ್ಲಿ ಇರುವಾಗ ನನ್ನ ಈ ಆಸೆಗಳಿಗೆಲ್ಲ ಒಂದು ಚಿಗುರೊಡೆಯುವಂಥ ಅವ್ರಿಗೊಂದು ಸಾಧ್ಯತೆ ಇರುವಂಥ ಒಂದು ಸಂಗತಿ ಆಯಿತು. ಅಲ್ಲಿ ನಮ್ಮ ಶ್ರೀಮತಿ ಗೀತಾ ಹೆಗಡೆಯವರಿಗೆ ಸಂಗೀತ ಕಲಿಸಬೇಕಂತ ಪಂಡಿತ್ ಕಮಲಾಕರ ಭಟ್, ಶ್ರೇಷ್ಠ ಅಗ್ರಗಣ್ಯ ಗಾಯಕರು, ಅವರನ್ನು ಶಿರ್ಸಿಯಿಂದ ಅಲ್ಲಿಗೆ ಕರೆಸಿ ವಾರಕ್ಕೆ 2 ದಿವಸ ಸಂಗೀತ ಶಾಲೆಯನ್ನೇ ಪ್ರಾರಂಭಿಸಿ ಅಲ್ಲಿಯ ಹಿತೈಷಿಗಳ ಒಟ್ಟಿಗೆ, ಅಲ್ಲಿಯ ವಿಶೇಷ ಡಾಕ್ಟರ್ SV ಜಠಾರ್ ಅಂತ ಅವರ ಆಶ್ರಯದಲ್ಲಿ ನಮಗೆ ಸಾಧ್ಯ ಆಯಿತು. ಅಲ್ಲಿ ನನಗೆ ಸಂಗೀತದ ಬೆಳವಣಿಗೆಗೆ ಮತ್ತು ಅದರ ಅಭ್ಯಾಸಕ್ಕೆ ಸಿಕ್ಕ ಒಂದು ಅವಕಾಶವನ್ನು ಅಲ್ಲಿಂದಲೇ ನಾನು ಶುರು ಮಾಡಿಕೊಂಡೆ. ಯಾಕೆಂದರೆ ಆಗಿರೋ ಅಲ್ಲಿ ಗೋಕರ್ಣ ಅಂತ ಕ್ಷೇತ್ರಕ್ಕೆ ಹಲವು ಗಾಯಕರು ಅಲ್ಲಿಯ ದೇವರನ್ನು ನೋಡಲಿಕ್ಕೆ ಬರ್ತಾಯಿದ್ರು. ಆ ವಿಷಯ ಸಂದರ್ಭವನ್ನು ಮೊದಲೇ ತಿಳ್ಕೊಂಡು ಗೊತ್ತಾದ ತಕ್ಷಣ ಯಾರ್ಯಾರನ್ನು ಕೈಕಾಲು ಹಿಡಿದು ಅವರ ಸಂಗೀತ ಕಾರ್ಯಕ್ರಮ ಏರ್ಪಡಿಸುವ ಒಂದು ವಿಷಯದಲ್ಲಿ ಅಲ್ಲಿ ತುಂಬ ಸಹಾಯ ಆಯಿತು. ಅಂಥ ಒಂದು ವಿಷಯ ಹೇಳಬೇಕೆಂದರೆ, ಅದೇ ಸಮಯದಲ್ಲಿ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರವರಲ್ಲಿ ಬರ್ತಾರಂತ ಗೊತ್ತಾಯಿತು. ಅಲ್ಲಿ ಒಂದು ಆಗನ್ನ ಕೂಡಲೇ ನಾನು ಕಾರ್ಯಚಟುವಟಿಕೆ ಎದ್ದುಕೊಂಡು ಅಲ್ಲಿ ಒಂದು ಕೆಲವಾರು ಜನರತ್ತ ಹಿಡ್ಕೊಂಡು ಅವರ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಆವಾರದಲ್ಲಿಯೇ ಮಾಡಿದ್ದೆ. ಅದ್ಭುತವಾಗಿ ಹಾಡಿದಂಥ ಕಾರ್ಯಕ್ರಮ. ಆ ದಿವಸ ಶ್ರೀ ಗೌರೀಶ್ ಕಾಯ್ಕಿಣವರು ಇದ್ದರು, ಪಂಡಿತ್ ರಮೇಶ್ ನಾಡ್ಕಣಿಯವರು ಇದ್ದರು, ಪಂಡಿತ್ ಹಲವು ಹಿರಿಯ ವಿದ್ವಾಂಸರಿದ್ದು, ಅದು ಆಗಿನ ಒಂದು ಫೋಟೋ ಸಹ ನನ್ನ ಹತ್ರ ಇವತ್ತು ಇಟ್ಕೊಂಡು ಕರ್ಕೊಂಬಂದಿದ್ದೀನಿ. ಅದೇ ರೀತಿ ಬಸವರಾಜ್ ರಾಜುಗಳು ಬರ್ತಾರಂತ ಗೊತ್ತಾದಾಗಲೂ ಇದೇ ರೀತಿಯಾಗಿ ನನ್ನ ಒಂದು ಸಾಧ್ಯತೆ ಇರುವಂಥದ್ದನ್ನು ಬಳಸ್ಕೊಂಡು ನಾನು ಅದನ್ನು ಮಾಡಿದೆ. ಹೀಗೆ ಗಂಗೂಬಾಯಿ ಹಾನಗಲ್ ಅವರು ಅಲ್ಲಿ ಅಷ್ಟಬಂಧ ಸಮಯದಲ್ಲಿ ಬಂದಿದ್ದರು. ಆಗಲೂ ಹಾಗೆ ಎಷ್ಟರವರೆಗೆ ಅಂದರೆ ಗಂಗೂಬಾಯಿ ಸ್ಟೇಜ್ ಮೇಲೆ ಕೂತ್ಕೊಳ್ಳಿಕ್ಕೆ ಆ ಒಂದು ಕೆಳಗಡೆ ಹಾಕಲಿಕ್ಕೆ ಏನೂ ಇರಲಿಲ್ಲ. ನಾವು ಮಲಗುವಂಥ ಹಾಸಿಗೆಯನ್ನು ಎತ್ಕೊಂಡು ಹೋಗಿ, ಯಾಕೆ ನಮ್ಮನ್ನು ಹಿಂದುಗಡೆ ಆಗಿತ್ತು ಅದು ಆ ವೇದಿಕೆ, ಹಾಕ್ಕೊಂಡು ಅದ್ರ ಮೇಲೆ ಹಾಕಿ ಕೂತು. ನನಗನ್ಸಿತ್ತು ನಾನು ಎಂಥ ಪುಣ್ಯ ಮಾಡಿ ಇಲ್ಲೆಲ್ಲ ಬಂದೆ, ಯಾಕೆ ನಾನೇ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಕನಸು ಮನಸ್ಸಿನಲ್ಲೂ ಸಂಗೀತ ಸೇವೆ ಮಾಡಬೇಕು, ಸಂಗೀತ ಪರಿಚಾರಕನಾಗಿರಬೇಕು ಅಂತ ಹೇಳುವುದು ನನ್ನ ಉದ್ದೇಶ ಆಗಿತ್ತು. ಅದೆಲ್ಲದಕ್ಕೂ ಅಲ್ಲೊಂದು ಅವಕಾಶ. ಅಲ್ಲಿಂದ ಮುಂದೆ ನಾನು ಹಾವೇರಿಗೆ ವರ್ಗ ಆಯಿತು. ಹಾವೇರಿಯಲ್ಲೂ ನನಗೆ ತುಂಬ ಅನುಕೂಲವಾದ ವಾತಾವರಣ ಬಂತು.

0: ಅಲ್ಲಿ ನನ್ನ ಮಗ ಸಂಗೀತ ಕಲಿಯೋಕ್ಕಾಗಿಲ್ಲ. ಅಲ್ಲಿವರೆಗೂ ನನ್ನ ಶ್ರೀಮತಿ ಗೀತಾ ಹೇಳಿದ್ರ ಹತ್ರ ನನ್ನ ಅಭ್ಯಾಸ. ಅಲ್ಲಿ ಅಲ್ಲಿಯ ಮಠಮಾನಿಗಳು ಈ ಶ್ರಾವಣ ಮಾಸ ಮತ್ತು ಬಸವ ಜಯಂತಿ ಸಮಯದಲ್ಲಿ ತಿಂಗಳುಗಟ್ಟಲೆ ಅಲ್ಲಿ ಒಂದು ಪ್ರವಚನ, ಒಂದು ಸಂಗೀತ ಇಟ್ಟೇ ಇಡ್ತಿದ್ರು. ಅಂಥ ಸಮಯದಲ್ಲಿ ನನಗೆ ಹಲವು ಕಾರ್ಯಕ್ರಮಗಳನ್ನು ಏರ್ಪಡಿಸ್ಲಿಕ್ಕೆ ಮಠಮಾನ್ಯಗಳ ತುಂಬ ಬಣ್ಣದ ಮಠ ಮತ್ತು ನಮ್ಮ ಹಾವೇರಿ ಹುಕ್ಕೇರಿ ಮಠ, ಹೀಗೆ ಮುರುಘರಾಜೇಂದ್ರ ಮಠ, ಇವೆಲ್ಲ ಈ ಸಮಯ ಬಂದ ತಕ್ಷಣ ಹೆಗ್ಡೆಯವ್ರು ನಮ್ಗೆ ಕರೆದು ಬಿಡ್ತಿದ್ರು. ಹೆಗ್ಡೆಯವರು ನಮ್ಗೆ ಇಂತಿಂಥ ದಿವಸ ಇಂತಿಂಥ ಸಂಗೀತ ಆಗಬೇಕಂತೇಳಿ ನನಗೆಲ್ಲ ನೇರವಾಗಿ ಆಗಿಂದನೇ ಪರಿಚಯ ಇರೋದ್ರಿಂದ ಅವ್ರನ್ನೆಲ್ಲ, ಆಗೆಲ್ಲ ಫೋನ್ ಇರಲಿಲ್ಲ ಏನಿಲ್ಲ, ಯಾವ್ಯಾವುದೋ ಮೂಲಕ ಅವ್ರಂಗೆ ಮಾಡಿ ಮಾತಾಡಿ ಅವರೆಲ್ಲ ಬಂದು ಹಾಡು ತುಂಬ ಜನ ಆಗ ನಾವು ಕಾರ್ಯಕ್ರಮ ಮಾಡಿದ್ದೀನಿ. ಅಲ್ಲಿ ಒಂದು ಘಟನೆ ನಡೀತು. ಇದೇ ಮಾಡ್ತಾ ಇರುವಾಗ ಒಮ್ಮೆ ನಾನೇ ಯಾಕೊಂದು ನಮ್ಮ ಪಂಡಿತ್ ವೆಂಕಟೇಶ್ ಕುಮಾರ್ದವ್ರು ಮಾಡಬಾರ್ದು ಅಂತ ಹೇಳಿ 35-40 ವರ್ಷ ಹಿಂದೆ ಈಗ ಒಂದು ಕಿರಾಣಿ ಅಂಗಡಿಯ ಮಾಳಿಗೆಯನ್ನು ಕೇಳಿಕೊಂಡು ಅವ್ರು ಕೊಟ್ಟರು. ಅಲ್ಲೋಗೆಲ್ಲ ಧೂಳು ತೆಗೆದು ಎಲ್ಲ ಸ್ವಚ್ಛ ಮಾಡಿ ಅಲ್ಲಿ ಮಾಡಿದ ಕಾರ್ಯಕ್ರಮ, ಆ ಫೋಟೋ ಇಂದೂ ಇದೆ. ವೀರೇಶ್ವರ ಪುಣ್ಯಾಶ್ರಮದ ಹಿರೇಮಠ ಅವರು ತಬಲಾಕಿದ್ರು, ಕೂಡ್ಲಿಗೆ ಅನ್ನೋರು ತಬಲಾಕಿದ್ದ, ವೀರೇಶ್ವರ ಹಿರೇಮಠ ಹಾರ್ಮೋನಿಯಂ ಇತ್ತು, ವೆಂಕಟೇಶ್ ಕುಮಾರ್ 2 ತಾಸು. ಆಗ ನನಗನ್ಸಿತ್ತು ಇದೇನು, ಯಾವಾಗಾದರೂ ಒಮ್ಮೆ ನಾನೇ ಒಂದು ಸಂಸ್ಥೆ ಕಟ್ಟಬೇಕು ಅಂತ ಹೇಳುವಂಥ, ಮಾಡಿ ಇದೆಲ್ಲ ಸಾಧನೆ ಮಾಡಬೇಕು ಅಂತ ಹೇಳುವಂಥದ್ದು ಹುರುಪು ಅಥವಾ ಆ ಒಂದು ನಿಶ್ಚಯ ಇನ್ನೂ ಹೆಚ್ಚಾಯಿತು. ಆಮೇಲೆ ಅಲ್ಲಿ ನಾನು 2-3 ವರ್ಷ ಇದ್ದೆ. ಅದು ಒಂದು ಭಾಳ ಒಂದು ಇಡೀ ಊರಿನ ಜನ ನಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಿದ್ರು. ಅದು ಕಾರಣ ನನ್ನ ಮಗ ಆಗಲೇ ಹಾಡ್ತಿದ್ದ, ಆಮೇಲೆ ನಮ್ಮ ಮೂಲ ಕಲೆ ಅಂತ ಯಕ್ಷಗಾನವನ್ನು ಅವನು ಅಭಿನಯಿಸಿ ಕುಣಿದು ತೋರಿಸ್ತಿದ್ದ ಸೋಲೋ ಡ್ಯಾನ್ಸ್ ಮಾಡಿ. ಅದರಲ್ಲಿ ಏನಾಗ್ತಿದೆ, ಆ ಹುಡುಗ ಹೇಗಿದ್ದಾನಪ್ಪ, ನವಿಲಂಗೆ ಕುಣಿತಾನ, ಕೋಗಿಲಂಗೆ ಹಾಡ್ತಾನ ಅಂಥೇಳಿ ನಮಗೆ ನಮ್ಮ ಜೀವನದಲ್ಲಿ ಇನ್ನೊಂದು ಸಿಗಕ್ಕಿಂತ ಅಂಥ ಒಂದು ವಿಶೇಷ ಪ್ರೀತಿ ದೊರಕಲಿ. ಆ ಒಂದು ವಿಶೇಷತೆಯನ್ನು ನಾನು ನನ್ನ ಸ್ವಂತ ಪ್ರಚಾರಕ್ಕೆ ಬಳಸ್ಕೊಳ್ಳದೆ ಅದನ್ನು ಅಭ್ಯಾಸಕ್ಕೆ ಮತ್ತು ಈ ಸಂಗೀತ ಪರಿಚಾರಕ್ಕಾಗಿ ನಾನು ಬಳಸ್ಕೊಳ್ತಾ ಬಂದೆ. ಹೀಗಾಗಿ ಇದು ಒಂದು ಹಂತ. ಇನ್ನು ಮುಂದೆ ನಾನು ಅಲ್ಲಿಂದ ಧಾರವಾಡಕ್ಕೆ ಪಂಡಿತ್ ವೆಂಕಟೇಶ್ ಕುಮಾರ್ ಹತ್ರ ನನ್ನ ಮಗನನ್ನು ಸೇರಿಸ್ಬೇಕಂತ ಕಷ್ಟಪಟ್ಟು ನಮ್ಮ ಹೆಡ್ ಆಫೀಸಲ್ಲೆಲ್ಲ ಮಾಡಿಕೊಂಡು ಅಲ್ಲಿ ಹೋಗಿದೆ. ಅಲ್ಲಿ ವರ್ಗ ಮಾಡಿಕೊಂಡು ಹೋದೆ. ವೆಂಕಟೇಶ್ ಕುಮಾರ್ ಅವರು ಆಗ ನಮ್ಮ ಮನೆಗೆ ಬಂದು ಪಾಠ ಹೇಳ್ತಿದ್ರು. ಅವರು ಆಗಲೂ ಹಾಗೆ ಈಗಲೂ ಹಾಗೆ ಅದೇ ಬಿಳಿ ಪಾಯಜಾಮು, ಅದೇ ಬಿಳಿ ಶರ್ಟು, ಅದೇ ಒಂದು
1: ಸರಳತೆ
0: ಅಂದರೆ ಕಲ್ಪನೆ ಮೀರಿದ್ದು. ಅಷ್ಟು ದೊಡ್ಡ ಕಲಾವಿದೀಗ ನಾವು ಕಾಣಲಿಕ್ಕೆ ಸಾಧ್ಯಿಲ್ಲ. ಆ ಪಾಪ ಸೈಕಲ್ ತೊಗೊಂಡು ನಮ್ಮ ಮನೆಗೆ ಬಂದು ನನ್ನ ಮಗನಿಗೆ ಮತ್ತು ನನ್ನ ಶ್ರೀಮತಿ ಗೀತಾ ಹೆಗ್ಡೆಯವರಿಗೆ ಸಂಗೀತ ಪಾಠ ಮಾಡ್ತಿದ್ರು. ಆ ಒಂದು ವಿಷಯದಲ್ಲಿ ನಾನು ಅತ್ಯಂತ ಭಾಗ್ಯವಂತ. ಆದರೆ ಮುಂದೇನಾಯಿತು, ನನ್ನ ಈ ನೌಕರಿ ಜೀವನ ನನ್ನನ್ನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಒಂದು ಕೆಲವೇ ಕಾಲ ಅವ್ರ ಹತ್ರ ಅಭ್ಯಾಸ ಮಾಡೋ ಅವಕಾಶ ಸಿಕ್ತು. ಆದರೆ ಅದು ನನಗೆ ಬಹಳ ಒಂದು ದೊಡ್ಡ ಆಶೀರ್ವಾದ ನಮ್ಮ ವೆಂಕಟೇಶ್ ಕುಮಾರ್ ಅವರು ದೊರೀತು. ಈ ರೀತಿಯಾಗಿ ನನ್ನ ಸಂಗೀತ ಸಂಘಟನೆಗೆ ಒಂದು ದೊಡ್ಡ ಶಕ್ತಿ ಬಂತು ಅಂತ ನಾನು ತಿಳ್ಕೊಳ್ತೀನಿ. ಅಲ್ಲಿಂದ ಮುಂದೆ ಬೆಂಗಳೂರಿಗೆ ವರ್ಗ ಆದ ನಂತರ ನನಗೆ ಬಹಳ ಕಷ್ಟ ಅನ್ನಿಸ್ತು. ಏನು ಮಾಡೋದು, ಇದನ್ನು ಹೇಗಾಗಿ ನಾನು ಬೆಳೆಸೋದು ಅಂಥೇಳಿ. ಯಾಕೆಂದರೆ ಇಲ್ಲಿ ಆ ಕಾಲದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹೇಳ್ಕೊಡುವಂಥ ಗುರುಗಳು ಒಂದು ಪಂಡಿತ್ ರಾಮರಾವ್ ನಾಯಕರಿದ್ದರು, ಇನ್ನೊಂದು ಪಂಡಿತ್ ಶೇಷಾದ್ರಿ ಗವಾಯಿಗಳಿದ್ದರು, ಇನ್ನೊಂದು ಶ್ರೀಮತಿ ಶ್ಯಾಮಲಾ ಭಾವೆ ಇದ್ದರು. ಇವರೆಲ್ಲ ಆಗಲೇ ಸ್ವಲ್ಪ ವಯಸ್ಸಾಗಿಬಿಟ್ಟಿದ್ರು. ನನ್ನ ಮಗ ಇನ್ನೂ 11 ವರ್ಷದ ಹುಡುಗ. ವಿನಾಯಕ್ ತೊರೆಯವ್ರ ಹತ್ರ ಹೋಗಿ ಅಂತ ನಮ್ಮ ಗಂಗೂಬಾಯಿ ಹಾನಗಲ್ ಅವರು ಸಜೆಷನ್ ಕೊಟ್ಟರು. ಅವರು ಧನಂಜಯನನ್ನು ತುಂಬ ನೋಡಿದೆ, ಯಾಕಂದ್ರೆ ನಾನು ಹಾವೇರಿಯಲ್ಲಿದ್ದಾಗ ಅವರ ಕುಂದಗೋಳು ಉತ್ಸವದಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಿದ್ದೆ. ಪ್ರತಿ ವರ್ಷವೂ ನನ್ನ ಮಗನ ಸಂಗೀತಕ್ಕೆ ಅವರು ಮುಂದೆ ಬಂದು ಕೂತ್ಕೊಂಡು ಕೇಳ್ತಿದ್ರು. ಆಮೇಲೆ ಏನು ಹಾಡ್ತೀಯಪ್ಪ ಹುಡುಗ, ಏನು ಹಾಡ್ತೀವೋ, ಒಳ್ಳೇದಾಗುತ್ತೆ ನಿಮಗೆ ಅಂತೇಳಿ ಅದನ್ನು ಕೇಳ್ಕೊಂಡವರು. ನಾವು ಇಲ್ಲಿ ತೊರೆಯವ್ರ ಹತ್ರದಾಗ ಏನು ಚಿಕ್ಕವನಿದ್ದಾನೆ

0: ಸ್ವಲ್ಪ ತಡೀಲಿ ಅವನು ಅಂತಂದರು. ಆದರೆ ಅವರು ಗಂಗೂಬಾಯಿ ಹಾನಗಲ್ ಅವರು ಅವರಿಗೆ ಫೋನ್ ಮಾಡಿ, ಏ ಶಾಣೆ ಇದ್ದಾನ ತಗೊಳಪ್ಪ, ಅವನು ನಿನ್ನ ಹತ್ರ ಕಲಿಬೇಕಂತ ಬಂದಾರವರು, ಮತ್ತು ಬೇರೆ ಎಲ್ಲ ಹೋಗಿ ಇದಾಗೋದು ಬೇಡ, ಹಿಂದೂಸ್ತಾನಿ ಸಂಗೀತಕ್ಕೆ ಬೇಕು ಇದೆಲ್ಲ ಅಂತೇಳಿ ಅವರು ಒಪ್ಕೊಂಡು ಪಂಡಿತ್ ವಿನಾಯಕ್ ತೋರೆಯವರು ಇವತ್ತಿಗೂ ಅಂದಿಗೂ ಧನಂಜಯನ ಗುರುಗಳಿಗೂ ಇಂದಿಗೂ ಧನಂಜಯನ ಗುರುಗಳು 38 ವರ್ಷ ಹೆಚ್ಚಿಗೆ ಆಯಿತು. ಅದೇ ರೀತಿ ಗುರುಗಳಲ್ಲಿ ಒಂದು ಗುರುಕುಲ ಪದ್ಧತಿಯಲ್ಲೇ ಅವನು ಅಭ್ಯಾಸ ಮಾಡಿದ. ನಮ್ಮ ಗೀತಾ ಅವರು ಅದೇ ರೀತಿ ಅವ್ರ ಹತ್ರ ಅಭ್ಯಾಸ ಮಾಡಿದರು.
1: ಹೀಗೆ ಒಂದು ನಿರಂತರವಾದಂತಹ ಯಾನ ಸಂಗೀತ ಮತ್ತು ನಿಮ್ಮ ಸಂಸಾರ.
0: ಹೌದು,
1: ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಇಷ್ಟೆಲ್ಲಾ ಸಂಗೀತಗಾರರು, ಇಷ್ಟೆಲ್ಲ ದಿಗ್ಗಜರನ್ನ ಅವರಿಗೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಟ್ಟು ಅವರಲ್ಲಿ ಶಿಷ್ಯವೃತ್ತಿ ಮಾಡ್ತಾ ಮಗನಿಗೆ ಮತ್ತು ಶ್ರೀಮತಿಗೆ ಸಂಗೀತವನ್ನ ಕಲಿಸ್ತಾ ಒಂದು ಹದವಾದಂತಹ ಮೈದಾನ ಸಿದ್ಧವಾಗಿತ್ತು ಅಂತ ಅನ್ಸುತ್ತೆ. ಬಹುಶಃ ಸಪ್ತಕ ಸಂಸ್ಥೆಯನ್ನ ಪ್ರಾರಂಭ ಮಾಡೋದಕ್ಕೆ ನೀವು ಬೆಂಗಳೂರಿಗೆ ಬರುವಷ್ಟೊತ್ತಿಗೆ.
0: ಖಂಡಿತ, ಬೆಂಗಳೂರಲ್ಲಿ ನಾನು
1: ಅಂದ್ರೆ ನಾವು ಈಗ ನೋಡ್ತಾ ಇರೋದು ಮರದ ಚಿಗುರು, ಆದ್ರೆ ಅದಕ್ಕೆ ಬೀಜ ಆಗ್ಲೇ ಬಿತ್ತಿದ್ರಿ, ನೀವು ಆಗ್ಲೇ ಬಿತ್ತಿದ್ರಿ. 20ನೇ ವಯಸ್ಸಿನಲ್ಲಿ ನಿಮ್ಗೆ ಸಂಗೀತದ ಜೊತೆಗಿನ ನಂಟು ಪ್ರಾರಂಭ ಆದಾಗ್ಲೇ ಆ ಒಂದು ಸಪ್ತಕದ ಬೀಜ ಅಲ್ಲಿ ಬಿತ್ತಿದ್ರಿ, ಮನೆಯಲ್ಲಿ ಬಿತ್ತಿದ್ರಿ. ನೀವು ಈಗ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಈ ಬಗ್ಗೆ ಮಾತಾಡೋಣ ಸರ್, ಒಂದೇ ಒಂದು ಹಾಡು.
0: ಆಯ್ತಾಯ್ತು.

0: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಸಪ್ತಕ ಸಾವಿರದ ಸಂಭ್ರಮ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇದ್ದೇವೆ. ನಮ್ಮ ಜೊತೆಯಾಗಿ ಸಪ್ತಕದ ಸಂಸ್ಥಾಪಕರಾದಂತಹ ಜಿಎಸ್ ಹೆಗಡೆ ಅವರು ಇದ್ದಾರೆ. ಸರ್, ಮಾತಿನ ನಡುವೆ ಹೇಳಿದ್ವಿ ಸಪ್ತಕದ ಬೀಜ ಆಗ್ಲೇ ಬಿತ್ತಿ ಆಗಿತ್ತು ಅಂತ. ಈಗ ನಾವು ನೋಡ್ತಾ ಇರೋದು ಹೆಮ್ಮರವಾಗಿ ಬೆಳೆದು ನಿಂತಹ ಸಂಸ್ಥೆಯನ್ನ. ಮತ್ತೆ ನಿಮ್ಮ ಸಂಸ್ಥೆಯಲ್ಲಿ ಪ್ರಸಿದ್ಧರಿಗೆ ಹೇಗೆಲ್ಲ ಕೂಡ ಅವಕಾಶಗಳನ್ನ ಕೊಡ್ತಾ ಬಂದಿದ್ದೀರಿ, ಅವರ ವೇದಿಕೆ ಕೊಟ್ಟು ಅವರ ಒಂದು ಸಂಗೀತ ಸೌಧೆಯನ್ನ ಜನಸಾಮಾನ್ಯರಿಗೂ ಮುಟ್ಟಿಸ್ತಾ ಇದ್ದೀರಿ, ಅದರಲ್ಲೂ ಕೂಡ ಪ್ರತಿಯೊಂದು ಕೂಡ ಉಚಿತ ಕಾರ್ಯಕ್ರಮಗಳೇ ನಿಮ್ಮಲ್ಲಿ ಅನ್ನೋದ್ರ ಬಗ್ಗೆ ನಮ್ಗೆ ಅರಿವಾಗಿದೆ. ಮತ್ತಿನ್ನೊಂದು ವಿಶೇಷ ಏನು ಅಂತಂದ್ರೆ, ಕಾರ್ಯಕ್ರಮದ ಶುರುವಿನಲ್ಲೇ ಹೇಳಿದೆ, ಎಲೆ ಮರೆಕಾಯಿಯ ಹಾಗೆ ಇರುವಂತಹ ಪ್ರತಿಭೆಗಳಿಗೂ ಕೂಡ ನಿಮ್ಮ ಒಂದು ಸಪ್ತಕ ಸಂಸ್ಥೆಯಲ್ಲಿ ವೇದಿಕೆಯನ್ನ ಕೊಡ್ತಾ ಇದ್ದೀರಿ, ಅವಕಾಶವನ್ನ ಕೊಡ್ತಾ ಇದ್ದೀರಿ. ಮತ್ತೆ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದೀರಿ, ಶಿಷ್ಯ ವೇತನ ಕೊಡ್ತಾ ಇದ್ದೀರಿ. ಹೀಗೆ ಸಂಗೀತದ ಜೊತೆ ಜೊತೆಗೆ ಆರ್ಥಿಕವಾಗಿಯೂ ಕೂಡ ಅವರಿಗೆ ಸಬಲರಾಗೋದಕ್ಕೆ ಬೇಕಾದಂತಹ ಪ್ರತಿಯೊಂದನ್ನು ಕೂಡ ಒದಗಿಸಿ ಕೊಡ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಬಹುದಾ?
1: ನಮ್ಮ ಸಂಸ್ಥೆ ಪ್ರಾರಂಭದ ದಿನಗಳನ್ನು ನೀವು ಒಂದು ವೇದಿಕೆ ಸಿದ್ಧವಾದ ಬಗ್ಗೆ ನೀವು ಹೇಳಿದಿರಿ. ಆ ವೇದಿಕೆ ಹಿಂದೆ ನಾನು ಏನೇನು ಅನುಮಾನ, ಅವಮಾನ, ಆಮೇಲೆ ಕೆಲವು ಕಡೆ ಸನ್ಮಾನ ಎಲ್ಲವನ್ನೂ ಅನುಭವಿಸಿದ್ದೇನೆ. ಅದೆಲ್ಲವೂ ನನ್ನ ಈ ಸಪ್ತಕದ ಒಂದು ಮೂಲ ಏಳು ಉದ್ದೇಶಗಳನ್ನೇನು ಇಟ್ಕೊಂಡು ನಾವು ಮಾಡಿದ್ದೇವೋ, ಸ್ಥಾಪನೆ ಮಾಡಿದೆವೋ, ಅದರ ಸಾಕಾರಕ್ಕಾಗಿಯೇ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಅದು ಒಂದು ಸಾಫಲ್ಯತೆಯನ್ನು ಪಡೆದದ್ದು ಸಹ ಒಂದು ವಿಶೇಷ ಸಂದರ್ಭ. ಇದಕ್ಕೂ ಮೊದಲೇ ನಾನು ಈ ಸಪ್ತಕದ ಪ್ರಾರಂಭವಾಗಿದ್ದ ಮೊದಲೇ ನಾನು ಶ್ರೀಯುತ ಪಂಡಿತ್ ವಿನಾಯಕ್ ತೊರೆಯವರ ಕುರುರಾ ದೇಶಪಾಂಡೆ ಸಂಗೀತ ಸಭಾ ಅಂತ ಒಂದು ಸಭೆ ಇತ್ತು. ಅದರ ಮೂಲತಃ ಅದಕ್ಕೊಂದು ಅಸ್ತಿತ್ವ ಇದ್ದಂತಹ ಯಾವುದೇ ಸಂಸ್ಥೆಗೆ ಅದಕ್ಕೆ ನೋಂದಾಯಿತವಾದಂಥ ಸಂಸ್ಥೆ ಆಗಿರಲಿಲ್ಲ. ತೊರೆಯವರು ನನ್ನನ್ನೇ ಅದರ ಕಾರ್ಯದರ್ಶಿ ಅಂತ ಮಾಡಿ ನೀವು ಇದನ್ನು ಮಾಡಬೇಕು, ಯಾಕಂದರೆ ನಿಮ್ಮ ಚಟುವಟಿಕೆ, ನಿಮ್ಮ ಆ್ಯಕ್ಟಿವ್ನೆಸ್ ನೋಡಿ ನನಗೆ ಭಾಳ ಖುಷಿಯಾಗಿದೆ, ಮತ್ತು ನಿಮ್ಮ ಹೆಚ್ಚಿನಾಗಿ ನಿಮ್ಮ ಪ್ರಾಮಾಣಿಕತೆ ಮತ್ತು ಬದ್ಧತೆ ಇದೆಲ್ಲವನ್ನು ನಮಗದು ಹಾಲು ನೊಟ್ಟಿ ಏನಾದಂಗೆ ಮಕ್ಕಳ ಮಗ ಮತ್ತು ಹೆಂಡತಿಯ ಸಂಗೀತದೊಂದಿಗೆ ಈ ಒಂದು ಪರಿಚಾರಿಕೆಯನ್ನು ಶುರು ಮಾಡಿದೆ. ಅದು ಎಷ್ಟು ಅನುಭವ ಆಯಿತು ಅಂದರೆ, ಆಮೇಲೆ ಆ ಸಂಸ್ಥೆಯನ್ನು ಮಾಡಿ ಅಲ್ಲಿ ಸುಮಾರು 15 ವರ್ಷಗಳ ಕಾಲ ನಾನು ಅದರ ಕಾರ್ಯದರ್ಶಿಯಾಗಿ ಎಲೆಮರೆಯ ಕಾಯಿಯಾಗಿ ತುಂಬ ಒಂದು ವಿಶೇಷ ಅನುಭವವನ್ನು ನಾನು ಅಲ್ಲಿ ಪಡೆದೆ. ಯಾಕೆಂದರೆ ಯಾವುದು ಒಂದು ಎರಡು ದಿವಸದಲ್ಲಿ ಬರುವಂಥ ಈ ಸಂಘಟನಾತ್ಮಕ ಶಕ್ತಿ, ಅದಕ್ಕೆ ಹಲವು ರೀತಿಯಿಂದ ನನಗೆ ಗಟ್ಟಿತನ ಆಗುವಂಥ ಒಂದು ಆಕರಗಳಾದವು, ನನಗೆ ಒಂದು ಅವಕಾಶಗಳಾದವು, ಅದು ನನ್ನ ಒಂದು ಭಾಗ್ಯ ಅಂತ ತಿಳಿತಿದ್ದೆ ನಾನು. ಯಾಕೆ ನಾವು

ಏನಿದ್ರು ನಮಗೇನು ಒಂದು ವಿಷಯದಲ್ಲಿ ಯಾವುದೋ ರೀತಿಯಿಂದ ತೊಂದರೆ ಆಯ್ತಪ್ಪ ಇದರಿಂದ ಹೀಗಾಗಿ ಏನಪ್ಪ ಅಂತ ತಿಳ್ಕೊಳ್ಳುವ ವಿಷಯದಲ್ಲಿ ನಾವು ಅದನ್ನು ಆದಷ್ಟು ಸಾವಧಾನದಿಂದ ನೋಡ್ತಾ ಇರುವಾಗಲೇ ನಮಗೆ ದೇವರು ಇನ್ನೊಂದು ಒಳ್ಳೆ ಹಾದಿ ಹುಡುಕಿರ್ತಾನೆ. ಅದು ಇಲ್ಲಿ ಅದೇ ಆಯಿತು. ಆಮೇಲೆ ನಾನೇನು ಮಾಡಿದೆ, ಹಾಗಾದರೆ ಆ ಸಂಸ್ಥೆಯನ್ನು ಒಂದು ಬಿಡುವಂಥ ಸ್ಥಿತಿ ಬಂದಾಗ ಒಂದು ಕೈ ಮುಗಿದು ನಾನು ಹೇಳಿಕೊಂಡೆ, ನಾನು ಈ ಸಂಸ್ಥೆಯಿಂದ ಆಚೆ ಹೋದ್ರೂ ನನ್ನ ಮಗ ನನ್ನ ಹೆಂಡತಿ ನಿಮ್ಮ ಶಿಷ್ಯಂದಿರೆ. ಯಾಕೆಂದರೆ ಅವರು ಆ ರೀತಿ ಅವರಿಗೆ ಗುರುಗಳಾಗಿ ಮಾರ್ಗದರ್ಶಕರಾಗಿ ಅವರ ಪ್ರೋತ್ಸಾಹಕರಾಗಿ ಅವರು ಅಷ್ಟು ರೀತಿಯಿಂದನೂ ಬೆಳೆಸಿದವರು ಪಂಡಿತ್ ವಿನಾಯಕ್ ತೊರೆಯವರು. ಇದು ಸತ್ಯ. ಈ ಸತ್ಯವನ್ನು ನಾನು ಈ ಜೀವನದಲ್ಲಿ ಮರೆಯುವುದಿಲ್ಲ. ಆ ಸತ್ಯ ಹೇಳಿದ್ರಿಂದಲೇ ನನ್ನ ಸಪ್ತಕಕ್ಕೆ ಸಹಸ್ರ ಬಲ ಬಂತು. ಯಾಕೆಂದರೆ ಇವತ್ತು ನಾನು ಅದನ್ನು ಹೇಳಬಲ್ಲೆ. ಅದರಿಂದಾಗಿ ಸಹಸ್ರ ಬಾಹುಬಲ ಬಂತು. ಆ ಅನುಭವಗಳ ಎರಕದಲ್ಲಿ ಅದನ್ನು ಬಿಡುವ ಸಂದರ್ಭ ಹೇಳಿ ನಾನು ಬಂದ ನಂತರ ನನ್ನ ಶ್ರೀಮತಿ ಗೀತಾ ಹೆಗಡೆಯವರ ಹಲವು ಶಿಷ್ಯರು ಮತ್ತು ನನ್ನ ಬಂಧು ಬಾಂಧವರೆಲ್ಲ ಸೇರಿ, ಯಾಕೆಂದರೆ ನನಗೆ ಸಂಗೀತ ಸಂಘಟನೆ ಪರಿಚಾರಕ್ಕೆ ಮಾಡಿಬಿಟ್ರೆ ಬೇರೆ ಯಾವುದು ಗೊತ್ತೇ ಇಲ್ಲ. ನೀವು ನಂಬುತ್ತೀರಲ್ವನೋ, ನಾವು 46 ವರ್ಷ ಆಯಿತು ಒಂದು ಸಿನಿಮಾ ನೋಡಿದೆ. ಒಂದು ಯಾತ್ರೆ ಅಂತ ನಾವು ಮಾಡಿದೆ ನನ್ನ ಜೀವನದಲ್ಲೇ ಇಲ್ಲ. ನಾನಿನ್ನೂ ನೀವು ನಮ್ಮ ನಗೆಯಾಡ್ತಾರ ತೃಪ್ತಿ ದೇವ್ರ ದರ್ಶನಕ್ಕೆ ಅಂತ ನಾನು ಹೂ ನಿಂತಿದ್ದಿಲ್ಲ. ಇನ್ನೂ ಮಂತ್ರಾಲಯ ನೋಡಿಲ್ಲ. ಯಾವುದು ಏನು ಸಂಗೀತ ಏನಾದ್ರು ಇದೆಯಾ ಅದಕ್ಕೆ ಹೋಗ್ತೀನಿ. ಅಲ್ಲೇ ಮಂತ್ರಾಲಯದಲ್ಲಿ ಸಂಗೀತ ಇತ್ತು, ನನಗೆ ಹೋಗುವ ಅವಕಾಶ ಇತ್ತು, ಅಲ್ಲೂ ಹೋಗ್ತಿದ್ದೆ. ಅದು ಯಾವುದು ನನಗೆ ಒದಗಿ ಬರಲಿಲ್ಲ. ಅದು ಭಗವಂತನ ಕೃಪೆ ಬೇಕು, ಅದಕ್ಕೆಲ್ಲ ಸ್ವಾಮಿಗಳ ಕೃಪೆ ಬೇಕು. ಆದರೆ ನನ್ನ ಉದ್ದೇಶವೂ ಅಷ್ಟೇ, ನನಗೆ ಏನು ಬೇಕೋ ನನ್ನ ಜೀವನದಲ್ಲಿ ನಾನು ಮಾಡಬೇಕು. ಇದು ಒಂದೇ ಛಲ ಇಟ್ಕೊಂಡಿದ್ದೆ. ಈ ರೀತಿ ಬೆಳೆದು ಬಂದಾಗ ನಾನು ಅದನ್ನು ಹೇಳುವಂಥ ಈ ವಿಷಯದಲ್ಲಿ ಮುಂದೆ ಅದನ್ನು ಸಪ್ತಕಂತ ಕಟ್ಟುವಾಗಲೇ ಹೇಳಿದ್ನಲ್ಲ, ಈ ರೀತಿಯಾಗಿ ಅದಕ್ಕೆ ನಾನು ಹಿರಿಯರಿಗೆ ಎಷ್ಟು ಸಂಗೀತ ವೇದಿಕೆಗಳನ್ನು ಕೊಡ್ತೀನೋ ಅದರ ಪರಿಣಾಮ, ಅವರ ಹಾಡಿನ ಪರಿಣಾಮ, ಅದರಿಂದಾಗಿ ಬರುವ ಜನ ಶ್ರೋತೃಗಳಿಗೆ ಕಿರಿಯ ಹಾಗೂ ವಿಶೇಷವಾದಂಥ ಪ್ರತಿಭೆ ಮತ್ತು ಸಾಧನೆ ಹಾದಿಯಲ್ಲಿರುವವರನ್ನು ಹುಡುಕಿ ಅವರಿಗೆ ವೇದಿಕೆ ಕೊಟ್ಟೆ. ವೇದಿಕೆ ಪೂರಕವಾಗಿ ಬೇಕಾದಂಥ ಅನೇಕರು, ಅಯ್ಯೋ ನಮಗೆ ಇನ್ನೂ ಹೆಚ್ಚು ಅಭ್ಯಾಸ ಮಾಡಬೇಕಿತ್ತು, ಮನೇಲೊಂದು ತಂಬೂರ ಇಲ್ಲ, ಮನೇಲೊಂದು ತಬಲ ಇಲ್ಲ, ನಮ್ಮ ತಂದೆಯವರು ಬೈತಾರೆ, ಹೀಗೆಲ್ಲ ಹೇಳಿದಾಗ ಇದಕ್ಕೆ ಒಂದು ಆಗಲೂ ಒಂದು ದೇವರ ಹಾದಿ ಹುಡುಕೊಟ್ಟ. ನಮ್ಮ ಶ್ರೀಮತಿ ಗೀತೆ ಹೇಳೋರು ಥೈಲ್ಯಾಂಡ್ ಬ್ಯಾಂಕಾಕ್ನಲ್ಲಿ ಸಂಗೀತ ಕ್ಲಾಸಿಗೆ ಮಾಡಲಿಕ್ಕೆ ಹೋಗ್ತಿದ್ರು. ಅವರ ಶಿಷ್ಯರೊಬ್ಬರ ಮೂಲಕ ಅಲ್ಲಿ ಅವರನ್ನು ಕರೆದು ವರ್ಷಕ್ಕೆ ಒಂದೂವರೆ ತಿಂಗಳು ಎರಡು ತಿಂಗಳು ಹೋಗಿದ್ರು, 3 ವರ್ಷ ಹೋಗಿದ್ದರು. ಅಲ್ಲಿಯ ಅವರೊಂದು ಸುಖಮೀಟ್ ಟ್ರಸ್ಟ್ ಅಂತ ಅವ್ರದ್ದಿತ್ತು. ಅವ್ರು ಹೇಳಿದರು, ನೀವು ಇಷ್ಟೆಲ್ಲ ಕಷ್ಟಪಡ್ತೀರಿ, ಕೆಲವು ಶಿಷ್ಯ ವೇತನ ಎಲ್ಲ ಕೊಡೋಣ ಅಂತ ಹೇಳಿದ್ರು. ಅಯ್ಯೋ ನೀವು ಕೊಟ್ಟರೆ ನನಗೆ ಹಾಲು ಜೇನು ಕೂಡಿಸ್ಕೊಟ್ಟಾಗ ಇದು ಅಂತೇಳಿ ಅದನ್ನು ತಂದು ಅದನ್ನು ನಾನು ಹಂಚ್ತಿದ್ದೆ. ಇದು ಒಂದು ವಿಶೇಷ ಅಂದರೆ ಆ ಒದಗಿ ಬರುತ್ತೆ ಅಂತ ಹೇಳೋದಕ್ಕೆ ಅಚಾನಕ್ ಅಂತ ಹೇಳ್ತೀರ ಅಂಥದ್ದು ಒಂದು ಸಿಕ್ತು. ಅದನ್ನು ಮಾಡುವಾಗಲೂ ಹಾಗೆ ನಾವು ಎಷ್ಟು ಅದನ್ನು ಒಂದು ಪಾರದರ್ಶಕವಾಗಿ ಮಾಡಿದಂತೆ, ನಾನು ಆ ಶಿಷ್ಯ ವೇತನವನ್ನು ಕೊಡುವಾಗ ಅಥವಾ ಅವ್ರಿಗೆ ಯಾವುದೋ ಒಂದು ವಿಷಯದಲ್ಲಿ ಸಹಾಯ ಮಾಡುವಾಗ ಅವರ ಗುರುಗಳನ್ನು ಯಾರ ಹತ್ರ ಕಲಿತಾರೆ ಅಂತ ಅವ್ರು ತರಿಸ್ಕೊಂಡು ಆ ಗುರುಗಳಿಗೆ ಮಾತಾಡ್ತಿದ್ದೆ, ನಿಮ್ಮಲ್ಲಿ ಇಂಥವ್ರು ಕಲಿತಾ ಇದ್ದಾರಲ್ವ, ಇವರು ವಿಶೇಷ ಪ್ರತಿಭೆ ಇದೆ ಅಂತ ಗೊತ್ತಾಯಿತು, ಅಥವಾ ಇದೆಯಾ ಕೇಳೋರು, ಹೌದು ಭಾಳ ಚೆನ್ನಾಗಿ ಹಾಡ್ತಾನೆ ಹಾಡ್ತಾಳೆ ಅಂದ್ಕೊಂಡ್ಲ. ಹಾಗಾದ್ರೆ ಒಂದು ಇವತ್ತಿನಿಂದ ಒಂದು ಕೆಲಸ, ಅವಳಿಗೆ ನಾನು ವಿಶೇಷವಾದ ಸಹಾಯ ಮಾಡ್ತೀನಿ, ನೀವು ಎಷ್ಟೋ 100 200 ನೀವು ಅವಳ ಹತ್ರ ಫೀಸ್ ತೊಗೊಳ್ದಿದ್ರೆ ಅದರ ಡಬ್ಬಲ್ ನನ್ನ ಸಂಸ್ಥೆಯಿಂದ ನಿಮಗೆ ಕಳಿಸ್ತೀನಿ, ಅದು ನೀವು ಅವರನ್ನು ವಿಶೇಷವಾಗಿ ತಯಾರು ಮಾಡಬೇಕು. ಕೊನೆವರೆಗೂ ಹಾಗೆ ಮಾಡಿದ್ದೆ ನಾನು. ಆ ದುಡ್ಡನ್ನು ಗುರುಗಳ ಅಕೌಂಟಿಗೆ ಹಾಕಿದ್ದು, ಅವರಿಗೆ ಪ್ರತಿ ವರ್ಷ ರಿಪೋರ್ಟ್ ತರಿಸಿ ಎಲ್ಲ ಮಾಡ್ತಿದ್ದೆ, ಅವರಿಗೆ ಬೇಕಾ ಸಹಾಯ ಮಾಡ್ತಿದ್ದೆ. ಇದೊಂದು ದೊಡ್ಡ ಪರಿಣಾಮ ಆಯಿತು ಆ ಕಾಲದಲ್ಲಿ. ತುಂಬ ಮಂದಿಗೆ ತಂಬೂರ ತಬಲ ಹಾರ್ಮೋನಿಯಮು ಅಲ್ಲ ಬೇರೆ ಬೇರೆ ರೀತಿಯಾದಂಥ ಉಪಯೋಗಕ್ಕೆ ಬೇಕಾದಂಥ ಸಲಕರಣೆಗಳು ಅವರಿಗೆ ಮಾಡಿ ಅದನ್ನು ಅವ್ರಿಗೆ ಕೊಟ್ಟಿದ್ದು. ಅವ್ರು ತುಂಬ ಜನ ಆ ಕಾಲದಲ್ಲೇ ಒಂದು ಈಗ ಇದನ್ನು ಆಗಿ ಒಂದು 15 ವರ್ಷ ಹಿಂದೆ ಇದೆ, ನಾನು ಆಮೇಲೆ ನಿಂತು ಹೋಯ್ತದ್ದು.

0: ಅವ್ರು ಮಾಡಿದಾಗ ಬಹಳ ಸಹಾಯ ಆಯಿತು. ಅದು ಬಹಳ ತುಂಬ ದೊಡ್ಡ ವಿಷಯ ಆಯಿತು. ಅದ್ರ ನಂತರ ಕೊರೋನಾ ಬಂತು. ಆ ಕೊರೋನಾ ಕಾಲದಲ್ಲಂತೂ ನಾನು ಹೇಗೆ ಸುಮ್ಮನಿರು ಜೀವನ ಅಲ್ಲ, ಏನಾದರೂ ಒಂದು ಚಟುವಟಿಕೆ ಬೇಕು ಮಾಡೋದ್ರಿಂದ. ಆಗ ನನಗೆ ಬಂದದ್ದು, ನನಗೆ ತುಂಬ ಹಳೆಯ ನೆನಪುಗಳು ತುಂಬ ಕಾಡ್ತವೆ ಯಾವಾಗಲೂ. ನಾನು ಅದು ಹೇಳಿದ್ನಲ್ಲ ಬಡತನ ಎಲ್ಲ ಹೇಳಿದ್ನಲ್ಲ ಆ ವಿಷಯದಲ್ಲಿ. ಆದರೂ ಬಡತನ ಅಂತ ಬಡತನ ಭಾಳ ಹೇಳಬಾರ್ದು ನಾವು, ಯಾಕಂದರೆ ಬಡತನ ಹೇಳೋದು ನಾವೆಲ್ಲ ಕಳೆದಿದ್ದು ಸುಖವಾದ ಬಡತನದಲ್ಲಿ. ಅಲ್ಲಿ ಆಡಂಬರ ಇರಲಿಲ್ಲ, ನೈಜತೆ ಇತ್ತು. ಜನ ಪ್ರೀತಿಯ ಯಾವುದ್ರಿಂದ ಮಾಡ್ತಾರೆ ಹೇಳುವ ತಿಳ್ಕೊಳ್ಳುವ ಶಕ್ತಿ ಪ್ರತಿಯೊಂದು ವ್ಯಕ್ತಿಗೂ ಒಂದು ಇತ್ತು. ಆ ಬಡತನ ಸುಖವಾದ ಬಡತನವೇ ನನಗೆ ಒಂದು ದೊಡ್ಡ ವರ ಆಯಿತು. ಅದರಿಂದಾಗಿ ನಾನು ಓ ಹೀಗಿದ್ರೆ ಹೀಗೆ ಕಷ್ಟ ಬರುತ್ತೆ, ಹೀಗಿದ್ರೆ ಆಗತ್ತೆ ಅಂತ ತಿಳ್ಕೊಂಡ್ರಿಂದ ಆಗ ನಾನು ಆ ಕೊರೋನಾ ಕಾಲದಲ್ಲಿ ನನ್ನ ಈ ಸಂಸ್ಥೆಯಿಂದ ಕಾಪಾಡಿಕೊಂಡಂಥ ಕೆಲವು ಈ ಕಾರ್ಯಕ್ರಮ ನಿಂತೋಯ್ತಲ್ಲ, ಆ ದುಡ್ಡನ್ನು ಹುಡುಕಿ ಹುಡುಕಿ ಹುಡುಕಿ ಕಲಾವಿದ್ರಿ ನಿಮಗೆ ಮಾಡಲ್ಲ, ನಿಮಗೆ ಬೇಕಾ, ನಿಮ್ಗೆ ಕಳಿಸ್ತೀನಿ ಅಂತ ಜಾತಿ ಮತ ಪಂಥ ಯಾವುದು ಭೇದ ಇಲ್ಲದೆ ಆ ಕಾಲದಲ್ಲೇ ನಾನೊಂದು 3-3.5 ಲಕ್ಷ ರೂಪಾಯಿ ಹಂಚಿಬಿಟ್ಟಿದ್ದೀನಿ. ಇದೆಲ್ಲ ಸಾಧ್ಯ ಆದ್ದರಿಂದ ಅದೊಂದು ಘಟ್ಟ. ಆಮೇಲೆ ಮುಂದೆ ಸಪ್ತಕ ಕಟ್ಟಬೇಕಂತ ಇದೆಲ್ಲ ಅವರೆಲ್ಲ ನನಗೆ ಸೇರಿದ್ರು ಆಗ, ಈ ನೀವು ಸಪ್ತಕ ಮಾಡಿ ಮಾಡಿ ಅಂತ. ಅದೇ ಗೀತಾ ಅವರ ಇದು ಮತ್ತು ನಮ್ಮ ಬಂಧು ಬಾಂಧವರೆಲ್ಲ ನಿನಗೆ ಇದು ಬಿಟ್ಟರೆ ಬೇರೆ ಗೊತ್ತಾಗೋಲ್ಲ, ನೀನು ಸಂಘಟನೆ ಮಾಡು ಅವನು ಶುರು ಮಾಡಂತ. ಅದು ಮಾಡುವಾಗ ನನಗೆ ಅದರ ಮುಖ್ಯವಾಗಿ ಏನೇನು ತೊಂದರೆ ನನಗೆ ಅಂದಾಜಿತ್ತು ಅದು. ಹಾಗಾಗಿ ನಾನು ಸಪ್ತಕ ಪ್ರಾರಂಭ ಮಾಡುವಾಗಲೇ ನನ್ನ ಮನೆ ಸುಶ್ರಾವ್ಯ ಅಂತ ಮಲ್ಲೇಶ್ವರ ಮಿಲ್ಕ್ ಕಾಲೇಜಿದ್ದೀವಿ, ಅದರ ಎರಡನೇ ಮಹಡಿಯಲ್ಲಿ ಸುಸಜ್ಜಿತವಾದಂಥ ಸಭಾಂಗಣ ನಿರ್ಮಾಣ ಮಾಡಿ ಆ ಸಭಾಂಗಣದಲ್ಲಿಯೇ ಬೆಳಿಗ್ಗೆ ನನ್ನ ಮಗ ಅಲ್ಲಿಯೇ ಪೂಜೆ ಮಾಡಿ ಮಗನ ಹಾರಿಸಿ ಸಂಜೆ ಅದರ ಸಾರ್ವಜನಿಕ ಅಂತ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿಸಿದ್ದೀನಿ. ಅಂದರೆ ಆಗಿನಿಂದ ನನಗೆ ಇವತ್ತಿಗೂ ಒಂದು 1/2 ಗಂಟೆ ಮೊದಲು ಹೇಳಿದ್ರೆ ನಮ್ಮ ಮನೆಯ ಮಾಳಿಗೆ ಮೇಲೆ ಒಂದು 200 ಜನ ಕುಂತ್ಕೊಂಡು ಕೇಳುವಂಥ ಸುಸಜ್ಜಿತ ಸಭಾಂಗಣ ಇದೆ. ಎಕೋ ಸಿಸ್ಟಮ್ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಆವಾಗಲೇ ಪ್ರತಿಯೊಂದರಲ್ಲೂ ಒಂದಾಗ ಹಾಕಿ ಹಾಲೋ ಬ್ಲಾಕ್ ಎಲ್ಲ ಹಾಕಿ ಎಲ್ಲ ಮಾಡಿಕೊಂಡು ಇದರಿಂದಾಗಿ ನನಗೊಂದು ಧೈರ್ಯ ಬಂತು. ನಾನು ಬೇಕು ಅಂದರೆ ನಾನು ಕಾರ್ಯಕ್ರಮ ಮಾಡ್ಕೊ ಅಲ್ಲೊಂದು ಇಷ್ಟೊತ್ತಿಗೆ ನಾನೊಂದು 300 ಕಾರ್ಯಕ್ರಮ ಆಗಿದೆ.
1: ಮತ್ತೆ ಈಗ ಮುಖ್ಯವಾದಂತಹ ಕಾರ್ಯಕ್ರಮದ ಮಾಹಿತಿಯನ್ನು ಕೂಡ ಕೊಡಬೇಕಿದೆ ಸರ್. ಸಹಸ್ರದ ಹೆಜ್ಜೆ ಇಡ್ತಾ ಇದ್ದೀವಿ, ಸಪ್ತಕ ಶುರುವಾಗಿ 20 ವರ್ಷಗಳು, ಮತ್ತು ಇದು 1000ನೇ ಕಾರ್ಯಕ್ರಮ, ಸಹಸ್ರದ ಕಾರ್ಯಕ್ರಮ, ಮತ್ತೆ ಇದೇ ಹೊತ್ತಿನಲ್ಲಿ ನಿಮ್ಮ 75ನೇ ವರ್ಷದ ಹುಟ್ಟುಹಬ್ಬ ಅಮೃತ ಮಹೋತ್ಸವ, ಹೀಗೆ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಅದ್ದೂರಿಯಾಗಿ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಿ. ಮತ್ತೆ ಇದು ಕೂಡ ಉಚಿತ ಪ್ರವೇಶದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮಾಹಿತಿ ಮತ್ತಷ್ಟು ಕೊಡಬಹುದಾ?
0: ಒಂದೇ
1: October 17th. ಶನಿವಾರ ಸಂಜೆ 5 ಗಂಟೆಗೆ ಚೌಡಯ್ಯ ಸ್ಮಾರಕ ಭವನ ವಯಾಲಿಕಾವ್ ಬೆಂಗಳೂರಿನಲ್ಲಿ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷ್ಯಚಿತ್ರ ಪ್ರದರ್ಶನ ಕೂಡ ಇದೆ.
0: ಹೌದೌದು.
1: ಈ ಸಪ್ತಕ 20 ವರ್ಷದಲ್ಲಿ ಹೇಗೆ ನಡೆದು ಬಂತು, ಯಾರೆಲ್ಲ ಕಲಾವಿದರು ಬಂದ್ರು, ಏನೆಲ್ಲ ಕೆಲಸಗಳು ನಡೆಯಿತು, ಇದರ ಒಂದು ಸಾಕ್ಷ್ಯಚಿತ್ರ ಪ್ರದರ್ಶನವನ್ನು ಕೂಡ ಹಮ್ಮಿಕೊಂಡಿದ್ದೀರಿ. ಮತ್ತೆ ಅಭಿನಂದನಾ ಸಮಾರಂಭವನ್ನು ಕೂಡ ನಡೆಸಿಕೊಂಡು ಬರ್ತಾ ಇದ್ದೀರಿ.
0: ಹೌದೌದು.
1: ಮುಖ್ಯ ಅತಿಥಿಯಾಗಿ ಪಂಡಿತ ವಿನಾಯಕ ತೋರವಿ ಅವರನ್ನೇ ಕರೆಸ್ತಾ
0: ಇದ್ದೀರಿ. ಅಂದಿನ ಕಾರ್ಯಕ್ರಮದಲ್ಲಿ ಒಂದನೇದಾಗಿ ನಾವು ಆ ದಿವಸ ಇದನ್ನು ನಿರ್ಣಯ ಮಾಡಿದಾಗಲೇ ನಾವು ನಮ್ಮ ಸಂಸ್ಥೆಗೆ ಅಥವಾ ನನ್ನ ಈ ಕಾರ್ಯಕ್ರಮಕ್ಕೆ ಯಾರನ್ನು ಕರೆದು ನಾನು ಶಾಲೆ ಓದಿಸಿಕೊಳ್ಳಿ ಅಂತೇಳಿ ಒಂದು ಎರಡನೇ ವಿಚಾರನೇ ಮಾಡಿಲ್ಲ. ಒಂದು, ನನಗೀಗ 75 ಆಯ್ತಲ್ವ, 76 ಆಗಿಬಿಟ್ಟು ನನ್ನಿಂದ ಹಿರಿಯವರಾಗಬೇಕಾಗತ್ತೆ. ಹಿರಿಯವರಾಗಬೇಕಂದ್ರೆ ಭಾಳ ಮಂದಿ ಬೇರೆ ಬೇರೆ ರೀತಿಯಿಂದ ಕರಿಬೋದು, ಸ್ವಾಮಿಗಳನ್ನ ರಾಜಕಾರಣಿಗಳನ್ನ. ನನ್ನ ಉದ್ದೇಶ ಅದು ಇಲ್ಲವೇ ಇಲ್ಲ. ನಮ್ಮ ನೇರವಾಗಿ ಗುರು, ಯಾಕಂದರೆ ಶಾಸ್ತ್ರೀಯ ಸಂಗೀತದಲ್ಲಿ ಕರ್ನಾಟಕ ಆಗಲಿ ಹಿಂದೂಸ್ತಾನಿ ಆಗಿರಲಿ ಶಾಸ್ತ್ರೀಯ ಸಂಗೀತದಲ್ಲಿ ಗುರು ಬಿಟ್ಟು ಬೇರೆ ಗುರುವಿನ ಯಾವುದೂ ಇಲ್ಲ. ಹಾಗಾಗಿ ಅದನ್ನು ಎರಡನೇ ವಿಚಾರನೇ ಇರಲಿಲ್ಲ ನಂದು. ನೇರವಾಗಿ ನಾವು ನಮ್ಮ ಮಗ ಅದನ್ನು ಇದು ಮಾಡಿ ಮಾಡ್ಕೊ ನಡೆದು ಒಪ್ಪಿದ್ದಾರೆ, ಅವ್ರು ಬರ್ತಾರೆ, ಅವರು ಮೊದಲು ಮಾಡಿ ಬಂದಿದ್ದಾರೆ ಅವರು. ಹಾಗಾಗಿ ಆ ಒಂದು ಸ್ಥಾನವನ್ನು ನಾನು ಗುರು ಸ್ಥಾನ ಇಟ್ಟು ಅವರನ್ನು ಕರೆದಿದ್ದೀನಿ. ಅವರಿಂದ ಆಶೀರ್ವಾದ ಆಯುಷ ಪಡಿತೀವಿ. ಇನ್ನೊಂದು ವಿಷಯ ನಾನು ಯಾಕೆ ಹೇಳ್ತೀನಿ ಅಂದರೆ, ಇನ್ನೊಂದು ನಾನು

0: ಜೀವನ ಪಾಡಿಗಾಗಿ 40 ವರ್ಷ ನಾನು ದುಡಿದಂಥ ಕರ್ನಾಟಕ ಬ್ಯಾಂಕು. ಇದು ಪ್ರಚಾರ, ಬ್ಯಾಂಕಿನ ಪ್ರಚಾರಕ್ಕಾಗಿ ನಾನು ಹೇಳ್ತಾ ಇಲ್ಲ, ನನ್ನ ವೈಯಕ್ತಿಕವಾಗಿ ಕರ್ನಾಟಕ ಬ್ಯಾಂಕಿನಲ್ಲಿ ನಾನು ಆ ಕಾಲದಿಂದಲೂ ಯಾವ ರೀತಿ ಸೇವೆ ಮಾಡ್ಕೊಂಬಂದೆ, ಎಷ್ಟು ನಿಸ್ಪೃಹನಾಗಿ 40 ವರ್ಷ ಒಂದು ನನ್ನ ಸರ್ವೀಸ್ನಲ್ಲೂ ಯಾವುದೇ ಪದೋನ್ನತಿಯನ್ನು ಪಡೆದೆ, ಗುಮಾಸ್ತನಾಗಿಯೇ ನಾನು ಇದ್ದು, ಅದಕ್ಕೆ ಕಾರಣ ನಾನು ಪ್ರಮೋಷನ್ ತೊಗೊಂಡ್ರೆ ನನ್ನ ಶ್ರೀಮತಿಯವರ ಮಗನ ಸಂಗೀತ ಅಭ್ಯಾಸಕ್ಕೆ ತೊಂದರೆ ಆಗುತ್ತೆ, ನಾನು ಬಿಟ್ಟೋಗ್ಬಿಟ್ಟು ಎಲ್ಲ ಮತ್ತೆ ಇದು ಚೇಂಜ್ ಆಗುತ್ತೆ ಅಂಥೇಳಿ ಉದ್ದೇಶ. ಮತ್ತು ಸಪ್ತಕ ಒಂದು ನಡೀತಾ ಇದೆ, ಇದಕ್ಕೆಲ್ಲ ಒಂದು ಇರೋದ್ರಿಂದ ನಾನು ಕರ್ನಾಟಕ ಬ್ಯಾಂಕಿನ ಆ ಒಂದು ನನ್ನ ಸುದೀರ್ಘ ಜೀವನದಲ್ಲಿ ಕಾಪಾಡ್ಕೊಂಬಂದಂಥ ಒಂದು ಜನಪ್ರಿಯವಾಗಂತೆ ನಡ್ಕೊಂಡು ಎಲ್ಲ ವೃತ್ತರು ಅಲ್ಲಿ ಬೇಕಾದಂಥ ಬ್ಯಾಂಕಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ನನ್ನನ್ನ ವೈಯಕ್ತಿಕವಾಗಿ ಮಾಡ್ತಾ ಬಂದಲ್ಲ, ಅದು ಅವರೆಲ್ಲರೂ ನೆನಪಿಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಶ್ರೀ ರಾಘವೇಂದ್ರ ಭಟ್ರನ್ನು ಕರೀಲಿಕ್ಕೆ ಅದೇ ಒಂದು ಕಾರಣ, ಅವರು ಇವತ್ತು ಕರ್ನಾಟಕ ಮೇನ ಎಮ್ ಡಿ ಮತ್ತು ಸಿಇಒ. ನಾನು ಕೇಳಿದ ತಕ್ಷಣ ಬರಬೇಕಂತ ತುಂಬ ಮನಸ್ಸಿದೆ, ಬಂದೇ ಬರ್ತೀನಿ, ಆದರೆ ನಮ್ಮ ಜವಾಬ್ದಾರಿಗಳು ಅಷ್ಟೊತ್ತಿಗೆ ಏನಾಗ್ಬಿಡುತ್ತೋ ನಾ ಗಿಡವ್ರೆ ಅಂದರು. ಸರ್, ನೀವು ಬರ್ತೀರಿ, ನನ್ನ ಇಡಗುಂಜಿ ಗಣಪತಿ ನಾನು ಹೇಳಿದ್ದಷ್ಟು ಮಾಡಿದ್ದಾನೆ, ನೀವು ಬರ್ತೀರಂತ ಆಶಾಭಾವನೆ ಇದೆ, ನಾನು ಹಾಕ್ತೀನಿ. ಆಯಿತು, ಹಾಕಿ ಅಂತ ಅವ್ರ ಹೆಸರು ಹಾಕಿದ್ದೀನಿ. ಈ ಕರ್ನಾಟಕ ಬ್ಯಾಂಕು ನನ್ನ ಹೊಟ್ಟೆಗೆ ಅನ್ನ ಕೊಟ್ಟಂಥ ಸಂಸ್ಥೆ, ಮರಿಬಾರ್ದು, ಯಾಕಂದ್ರೆ ನನ್ನ ಜೀವನಕ್ಕೊಂದು ಹಾದಿ ಆಯ್ತು. ಅದು ಗುರುಗಳು ಒಂದು, ಇವರಿಬ್ಬರನ್ನು ಕರಿತಾ ಇದ್ದೀನಿ. ಆಮೇಲೆ ಇದಿಷ್ಟು ಮಾಡಿದ್ಮೇಲೆ ನನ್ನ ಸಪ್ತಕ ಈ 20 ವರ್ಷಗಳಲ್ಲಿ ನಡೆದು ಬಂದ ಹಾದಿ ಯಾವ ರೀತಿ ಇತ್ತು, ಯಾಕಂದ್ರೆ ನಾನು ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಅಂತಹ ಕಲಾವಿದರನ್ನು ಕರೆದು ನಾನೆಲ್ಲ ಒಂದು ಕಾರ್ಯಕ್ರಮ ಮಾಡಿದಾಗ ಅವರು ನಾನು ನಡೆಸ್ಕೊಂಡ ರೀತಿ, ಅವ್ರ ಮೇಲೆ ಇಟ್ಟು ಪ್ರೀತಿ ಇದೆಲ್ಲವನ್ನು ಕಂಡಾಗ ಅವರೆಲ್ಲ ನನ್ನ ಬಗ್ಗೆ ಎರಡೆರಡು ಮಾತಾಡಿ ಅದೊಂದು, ಮತ್ತು ಸಪ್ತಕ ನಡೆದು ಬಂದ ಹಲವು ರೀತಿಯ ಈ ಸಾಮಾಜಿಕ ಚಟುವಟಿಕೆಗಳನ್ನು ಒಳಗೊಂಡಂಥ ಒಂದು ಚಿತ್ರಣವನ್ನು ಆ ದೇಶ ಪ್ರದರ್ಶನ ಮಾಡಲಿಕ್ಕಿದ್ದೀವಿ.
1: ಜೊತೆಗೆ ಗಾಯನ ಕೂಡ ಇರುತ್ತೆ. ಅಶ್ವಿನಿ ಭಿಡೆ ದೇಶಪಾಂಡೆ ಅವರು ಗಾಯನದಲ್ಲಿ ಇರ್ತಾರೆ, ತಬಲಾ ಸಾಥ್ನಲ್ಲಿ ಪಂಡಿತ್ ರವೀಂದ್ರ ಯಾವಾಗಲೇ ಇರ್ತಾರೆ, ಹಾರ್ಮೋನಿಯಂ ಸಹಕಾರ ಪಂಡಿತ್ ವ್ಯಾಸಮೂರ್ತಿ ಕಟ್ಟಿ ಅವರದ್ದು, ಗಾಯನ ಸಹಕಾರ ಶ್ರೀಮತಿ ಆವಂತಿ ಪಟೇಲ್ ಅವರದ್ದು. 17 ಅಕ್ಟೋಬರ್ 2026 ಶನಿವಾರ ಸಂಜೆ 5 ಗಂಟೆಗೆ ಚೌಡಯ್ಯ ಸ್ಮಾರಕ ಭವನದಲ್ಲಿ ಶ್ರೀ ಜಿಎಸ್ ಹೆಗಡೆ ಅವರ ಅಮೃತ ಮಹೋತ್ಸವ, ಸಪ್ತಕದ 20ನೇ ವಾರ್ಷಿಕೋತ್ಸವ 1000 ಸಂಚಿಕೆ ಇರುತ್ತೆ. ಖಂಡಿತ ಪ್ರತಿಯೊಬ್ಬರು ಭಾಗವಹಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸರ್, ನಮಸ್ಕಾರ, ತಮಗೆ ಧನ್ಯವಾದಗಳು.
0: ನಮಸ್ಕಾರ. ನಮಸ್ಕಾರ
1: ಸ್ನೇಹಿತರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾರ್ತಾ ಸಂಚಿಕೆ.
2: ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ.
3: Good afternoon. This is Akashvani and I'm Saira Mujtaba with the midday news. The headlines. India proposes developing joint India-ASEAN research agenda focused on maritime security and emerging technologies. External Affairs Minister Dr. S. Jayashankar says world is moving towards new international order with wide range of countries playing greater role in global affairs. Wholesale price index inflation rises to 11.39% in September this year. IMD forecasts heavy rainfall over Jammu and Kashmir, Ladakh, Tamil Nadu, Puducherry and Karaikal for today. And in cricket, India to take on West Indies in 4th T20 international in Hyderabad today. And now the news in detail. Defence Minister Rajnath Singh has emphasized that India and ASEAN share a clear interest in a peaceful, stable and open Indo-Pacific region. Addressing the ASEAN-India Defence Think Tank Forum in New Delhi this morning, Mr. Singh said that ASEAN is central to India's Indo-Pacific vision and that India's Act East policy is a long-term commitment to working with Southeast Asia as an equal partner.
4: For India, ASEAN is central to our Indo-Pacific vision. India's Act East policy, Sagar and Mahasagar vision, advocate open multipolar cooperation and we align these approaches through ASEAN-led mechanism. Our Act East policy is a long-term commitment to working with Southeast Asia as an equal partner. Our collective objective should be to build trust, respect for each other's sovereignty and keep channels of dialogue open.
3: Mr. Singh highlighted that the Indian Ocean and the water

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಭೇಟಿ ಮಾಡಿದ ಜೆಕ್ ಗಣರಾಜ್ಯದ ಉಪಪ್ರಧಾನಿ ನೇತೃತ್ವದ ನಿಯೋಗ. ಬಾಹ್ಯಾಕಾಶ ರಕ್ಷಣಾ ಕ್ಷೇತ್ರಗಳಲ್ಲಿ ಹೂಡಿಕೆ ಕುರಿತು ಚರ್ಚೆ. ರಾಜ್ಯದಲ್ಲಿ ಮತ್ತೆ 9 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆ. ಶೀಘ್ರದಲ್ಲೇ ಕೇಂದ್ರಕ್ಕೆ ನಿಯೋಗ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬರಗಾಲ ಪೀಡಿತ ರೈತರಿಗೆ ಪರಿಹಾರ ನೀಡಲು ಸರ್ಕಾರಕ್ಕೆ ಸಲಹೆ ನೀಡುವಂತೆ ರಾಹುಲ್ ಗಾಂಧಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೂರಿನ ಹಿನ್ನೆಲೆ ಸಿಸಿಬಿ ಪೊಲೀಸರಿಂದ ಇಬ್ಬರು ವಶಕ್ಕೆ. ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಹುಲಿ ಕಳೇಬರ ಪತ್ತೆ, ಅರಣ್ಯಾಧಿಕಾರಿಗಳಿಂದ ತನಿಖೆ. ವಾರ್ತೆಗಳ ವಿವರ. ಕರ್ನಾಟಕ ಜೆಕ್ ಗಣರಾಜ್ಯದ ದೀರ್ಘಾವಧಿ ಪಾಲುದಾರನಾಗಲಿದ್ದು, ಜೆಕ್ ಕಂಪನಿಗಳು ಕೇವಲ ಬೆಂಗಳೂರಿಗೆ ಸೀಮಿತವಾಗದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹೂಡಿಕೆ ಮಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಜೆಕ್ ಗಣರಾಜ್ಯದ ಉಪಮುಖ್ಯಮಂತ್ರಿ ಕಾರೆಲ್ಲ ಹಾವ್ಲೇಕ್ ನೇತೃತ್ವದ ನಿಯೋಗವು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ವಿಧಾನಸೌಧದಲ್ಲಿಂದು ಭೇಟಿ ಮಾಡಿ ಚರ್ಚೆ ನಡೆಸಿತು. ಈ ವೇಳೆ ನಿಯೋಗವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ, ಕೃಷಿ, ಅರಣ್ಯ, ತೋಟಗಾರಿಕೆ ಮತ್ತು ಪುಷ್ಪ ಕೃಷಿಯ ವಿಷಯದಲ್ಲಿ ಅತ್ಯಂತ ಮುಂದುವರಿದ ರಾಜ್ಯಗಳಲ್ಲಿ ಕರ್ನಾಟಕ ಒಂದಾಗಿದ್ದು, ಸಂಭಾವ್ಯ ಹೂಡಿಕೆ ತಾಣವಾಗಿ ಪರಿಗಣಿಸುವಂತೆ ಸಲಹೆ ನೀಡಿದ್ದಾರೆ. ರಾಜ್ಯದಲ್ಲಿ ಇಂಧನ ಕ್ಷೇತ್ರದಲ್ಲಿ ಹೂಡಿಕೆಗೆ ಅಪಾರ ಅವಕಾಶಗಳಿವೆ. ಆಟೋಮೊಬೈಲ್ ಬಿಡಿಭಾಗಗಳು, ಬಾಹ್ಯಾಕಾಶ, ರಕ್ಷಣಾ ಕ್ಷೇತ್ರಗಳಲ್ಲಿಯೂ ಹೂಡಿಕೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಈ ಪಾಲುದಾರಿಕೆಯು ಕರ್ನಾಟಕ ಮತ್ತು ಜೆಕ್ ಗಣರಾಜ್ಯದ ನಡುವೆ ಹೆಚ್ಚಿನ ಸಹಕಾರದ ಹಾದಿಗಳನ್ನು ತೆರೆಯುತ್ತದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರದಿಂದ ಉಂಟಾಗಿರುವ ನಷ್ಟದ ಕುರಿತು ಅಂತಿಮ ಪಟ್ಟಿ ಸಿದ್ದಪಡಿಸಲಾಗುತ್ತಿದ್ದು, ಇನ್ನೊಂದು ವಾರದಲ್ಲಿ ಈ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತ್ತೆ 9 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಲಾಗುತ್ತಿದ್ದು, ಈ ಮೂಲಕ ಬರಪೀಡಿತ ತಾಲೂಕುಗಳ ಸಂಖ್ಯೆ 226ಕ್ಕೆ ಏರಿಕೆಯಾಗಲಿದೆ ಎಂದು ಹೇಳಿದ್ದಾರೆ. ಈ ತಾಲೂಕುಗಳಲ್ಲಿ ಪರಿಶೀಲನೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇನ್ನುಳಿದ ಕೆಲವು ತಾಲೂಕುಗಳಲ್ಲಿ ಬರ ಕುರಿತ ಮಾನದಂಡಗಳ ಪರಿಶೀಲನೆ ನಡೆಯುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಂತಿಮ ಮೆಮೊರಾಂಡಂ ಸಿದ್ದವಾದ ಬಳಿಕ ಮುಖ್ಯಮಂತ್ರಿ ಹಾಗೂ ಇತರ ಸಚಿವರ ನಿಯೋಗ ದೆಹಲಿಗೆ ತೆರಳಲಿದ್ದು, ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿ

0: ಪರಿಹಾರ ಕೋರಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರಿಗೆ ಹೆಚ್ಚಿನ ಪರಿಹಾರ ಕೊಡಿಸಿ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಈ ಕುರಿತಂತೆ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿರುವ ಅವರು, ರಾಜ್ಯದಲ್ಲಿ ಬರಗಾಲ ಉಂಟಾಗಿ 4 ತಿಂಗಳು ಕಳೆದರೂ ರೈತರಿಗೆ ಸರ್ಕಾರ ಪರಿಹಾರ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬರದಿಂದ ಬಾಧಿತರಾದ ಪ್ರತಿ ರೈತನಿಗೂ ಸಮರ್ಪಕ ಪರಿಹಾರವನ್ನು ತಕ್ಷಣ ವಿತರಿಸಲು ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಸರಿಪಡಿಸಿಕೊಳ್ಳುವಂತೆ ಮತ್ತು ಭೀಕರ ಬರದಿಂದ ಬಾಧಿತರಾಗಿರುವ ಪ್ರತಿ ರೈತನಿಗೂ ಸಮರ್ಪಕ ಹಾಗೂ ಸಕಾಲಿಕ ಪರಿಹಾರ ಒದಗಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿ ಎಂದು ಪತ್ರದಲ್ಲಿ ಒತ್ತಾಯಿಸಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ರಾಜ್ಯಪಾಲರ ಹುದ್ದೆಯಿಂದ ಮುಕ್ತರಾಗಿದ್ದಾರೆ. 2021 ಜುಲೈ 21ರಂದು ಅಧಿಕಾರ ವಹಿಸಿಕೊಂಡ ಅವರು ತಮ್ಮ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ನಡುವೆ ಡಾ ಸುಧಾ ಯಾದವ್ ಅವರನ್ನು ರಾಜ್ಯದ ನೂತನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ತಮ್ಮ ವರ್ಚಸ್ಸಿಗೆ ಧಕ್ಕೆ ತರುವ ಉದ್ದೇಶದಿಂದ ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಮತ್ತು ದುರುದ್ದೇಶಪೂರಿತ ವಿಡಿಯೋಗಳನ್ನು ಹರಿಬಿಡಲಾಗುತ್ತಿದೆ ಎಂದು ಆರೋಪಿಸಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ ದೂರಿನ ಮೇರೆಗೆ ಸಿಸಿಬಿ ಪೊಲೀಸರು ಇಬ್ಬರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ನಿರ್ದೇಶನದ ಮೇರೆಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು ವಿಚಾರಣೆಗಾಗಿ ಇಬ್ಬರು ಶಂಕಿತರನ್ನು ಅಜ್ಞಾತ ಸ್ಥಳದಲ್ಲಿ ವಶಕ್ಕೆ ಪಡೆದಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಈ ನಡುವೆ ತಮ್ಮ ರಾಜಕೀಯ ಜೀವನದಲ್ಲಿ ಎಂದಿಗೂ ಮಾಧ್ಯಮಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪ್ರಕಟಣೆ ಮತ್ತು ಪ್ರಸಾರದ ವಿರುದ್ದ ನ್ಯಾಯಾಲಯದ ತಡೆಯಾಜ್ಞೆ ಕೋರುವ ಅನಿವಾರ್ಯತೆ ಎದುರಾಗಿರುವುದಕ್ಕೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದ ಮದ್ದೂರು ವನ್ಯಜೀವಿ ವಲಯದ ಹೊಂಗಳ್ಳಿ ಬೀಟ್ನಲ್ಲಿ ಕಳ್ಳಬೇಟೆಗಾರರು ಹಾಕಿದ್ದ ಉರುಳಿಗೆ ಸಿಲುಕಿ ಸುಮಾರು 2 ವರ್ಷ ವಯಸ್ಸಿನ ಹುಲಿ ಸಾವಿಗೀಡಾಗಿದೆ. ತೀರಾ ಕೊಳೆತು ಹೋದ ಪರಿಣಾಮ ಇದು ಹೆಣ್ಣು ಅಥವಾ ಗಂಡು ಎಂಬುದು ಇನ್ನೂ ದೃಢಪಟ್ಟಿಲ್ಲ. ಹುಲಿಯ ಕಳೇಬರವನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಮತ್ತೊಂದು ಪ್ರಕರಣದಲ್ಲಿ ಮದ್ದೂರು ಕರಡಿಕಲ್ಲು ಗುಡ್ಡದಲ್ಲಿ ಆನೆ ಕಳೇಬರ ಪತ್ತೆಯಾಗಿದೆ. ಆನೆಯ 2 ದಂತಗಳು ನಾಪತ್ತೆಯಾಗಿವೆ. ಹುಲಿ ಮತ್ತು ಆನೆ ಮೃತಪಟ್ಟಿರುವ ಘಟನೆ ಸಂಬಂಧ ವಿಶೇಷ ತನಿಖಾ ತಂಡ ರಚನೆ ಮಾಡಲಾಗಿದೆ ಎಂದು ಬಂಡೀಪುರ ಡಿಎಫ್ಒಎಲ್ ನಂದೀಶ್ ಮಾಹಿತಿ ನೀಡಿದ್ದಾರೆ. ಹಾಸನಾಂಬ ಉತ್ಸವದ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಹಾಸನಕ್ಕೆ ಪ್ರತಿನಿತ್ಯ ರೈಲು ಓಡಿಸಲು ನೈರುತ್ಯ ರೈಲ್ವೆ ಇಲಾಖೆ ನಿರ್ಧರಿಸಿದೆ. ಕೆಎಸ್ಆರ್ ಬೆಂಗಳೂರು ಹಾಸನ ಮತ್ತು ಅರಸೀಕೆರೆ ಹಾಸನ ನಡುವೆ ದೈನಂದಿನ ಎಕ್ಸ್ಪ್ರೆಸ್ ವಿಶೇಷ ರೈಲು ಇದೇ 29ರಿಂದ ನವೆಂಬರ್ 11ರವರೆಗೆ ಪ್ರತಿನಿತ್ಯ 14 ಬಾರಿ ಸಂಚರಿಸಲಿದೆ. ಹಾಸನಾಂಬ ಮಹೋತ್ಸವ 2026ರಲ್ಲಿ ಭಕ್ತರು ಮತ್ತು ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆ ಈ ನಿರ್ಧಾರ ಕೈಗೊಂಡಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಹಾಗೂ ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016ರಲ್ಲಿ ಆರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶಾದ್ಯಂತ ದೊಡ್ಡ ಪರಿವರ್ತನೆ ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಮೂಲಕ ಕೋಟ್ಯಂತರ ಕುಟುಂಬಗಳನ್ನು ಕಟ್ಟಿಗೆ ಒಲೆಯ ಹೊಗೆಯಿಂದ ಮುಕ್ತಗೊಳಿಸಿದೆ. 2026ರ ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಿಸಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2010

2014ರಲ್ಲಿದ್ದ 14.51 ಕೋಟಿಯಿಂದ 2026ರಲ್ಲಿ 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯೂ ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22ರಲ್ಲಿ ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26ರ ವೇಳೆಗೆ ಸುಮಾರು 5ಕ್ಕೆ ಏರಿದೆ. ಕ್ಯಾಲಿಫೋರ್ನಿಯಾದ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ ಪ್ರಕಟಿಸಿರುವ ವಿಶ್ವದ ಶ್ರೇಷ್ಠ ಶೇಕಡ 2ರಷ್ಟು ವಿಜ್ಞಾನಿಗಳ ಪಟ್ಟಿಯಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯದ 5 ಪ್ರಾಧ್ಯಾಪಕರು ಸ್ಥಾನ ಪಡೆದಿದ್ದಾರೆ ಎಂದು ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿಇ ರಂಗಸ್ವಾಮಿ ತಿಳಿಸಿದ್ದಾರೆ. ಗಣಿತಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಬಿಸಿ ಪ್ರಸನ್ನಕುಮಾರ್, ಪ್ರೊಫೆಸರ್ ಯುಎಸ್ ಮಹಾಬಲೇಶ್ವರ್, ಪ್ರೊಫೆಸರ್ ಡಿಜಿ ಪ್ರಕಾಶ್ ಮತ್ತು ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಗೋವಿಂದಪ್ಪ ಸತತ 5ನೇ ಬಾರಿ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಗಣಿತಶಾಸ್ತ್ರ ಅಧ್ಯಯನ ವಿಭಾಗದ ಡಾ ಕೆಎಸ್ ರಘುನಾಥ್ ಈ ಬಾರಿ ಆಯ್ಕೆಯಾಗಿದ್ದಾರೆ. ವಿಜ್ಞಾನಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಪ್ರಾಧ್ಯಾಪಕರಿಗೆ ಕುಲಪತಿ ಪ್ರೊಫೆಸರ್ ಬಿಇ ರಂಗಸ್ವಾಮಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ವಿಜಯನಗರ ಜಿಲ್ಲೆಯಲ್ಲಿ ಭೀಕರ ಬರಪರಿಸ್ಥಿತಿ ಎದುರಾಗಿದ್ದು ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ವಿಚಾರಗಳಲ್ಲಿ ಯಾವುದೇ ಲೋಪವಾಗದಂತೆ ಅಧಿಕಾರಿಗಳು ಕಟ್ಟೆಚ್ಚರ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಸೂಚನೆ ನೀಡಿದ್ದಾರೆ. ಕರ್ನಾಟಕ ಜಾನಪದ ಪರಿಷತ್ತಿನ ವತಿಯಿಂದ ರಾಮನಗರದ ಜಾನಪದ ಲೋಕದಲ್ಲಿ ಆಯೋಜಿಸಲಾಗಿರುವ ದಸರಾ ಬೊಂಬೆ ಪ್ರದರ್ಶನವನ್ನು ಕರ್ನಾಟಕ ಜಾನಪದ ಪರಿಷತ್ತಿನ ಆಡಳಿತಾಧಿಕಾರಿ ಆದಿತ್ಯ ನಂಜರಾಜ್ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಭೇಟಿ ಮಾಡಿದ ಜೆಕ್ ಗಣರಾಜ್ಯದ ಉಪಪ್ರಧಾನಿ ನೇತೃತ್ವದ ನಿಯೋಗ, ಬಾಹ್ಯಾಕಾಶ ರಕ್ಷಣಾ ಕ್ಷೇತ್ರಗಳಲ್ಲಿ ಹೂಡಿಕೆ ಕುರಿತು ಚರ್ಚೆ. ರಾಜ್ಯದಲ್ಲಿ ಮತ್ತೆ 9 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆ, ಶೀಘ್ರದಲ್ಲೇ ಕೇಂದ್ರಕ್ಕೆ ನಿಯೋಗ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬರಗಾಲ ಪೀಡಿತ ರೈತರಿಗೆ ಪರಿಹಾರ ನೀಡಲು ಸರ್ಕಾರಕ್ಕೆ ಸಲಹೆ ನೀಡುವಂತೆ ರಾಹುಲ್ ಗಾಂಧಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೂರಿನ ಹಿನ್ನೆಲೆ ಸಿಸಿಬಿ ಪೊಲೀಸರಿಂದ 2 ವಶಕ್ಕೆ. ಹಾಗೂ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಹುಲಿ ಕಳೇಬರ ಪತ್ತೆ, ಅರಣ್ಯಾಧಿಕಾರಿಗಳಿಂದ ತನಿಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: पीसीपी एनडीटी कानून के विभिन्न प्रावधानों के तहत लिंग जांच करने और करवाने वाले दोनों को 3 से 5 साल तक की कैद और जुर्माने की सजा है।
1: स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी।
2: E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
3: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್ E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
2: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
4: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
5: ಶುರು ಮಾಡೋಣ ಇನ್ವೆಸ್ಟಿಂಗ್ ನ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವಿದ್ದೇವೆ ಎವರ್ ಗ್ರೀನ್ ಹಾಡುಗಳನ್ನ ಕೇಳಿಸೋದಕ್ಕೆ ನಿಮ್ಮ ಜೊತೆಯಾಗಿ. ಇದೀಗ ಓ ಪ್ರೇಮವಿ ಚಿತ್ರದ ಟೈಟಲ್ ಟ್ರ್ಯಾಕ್ ಓ ಪ್ರೇಮವಿ ಅಂತ ಹಾಡ್ತಿದ್ದಾರೆ ಕೆ ಜೆ ಎಸ್ ದಾಸ್ ಅವರು. ಜೊತೆಯಾಗಿದ್ದನ್ನು ಗುಡಿಸಿರೋದು ಚಿತ್ರ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರವಿಚಂದ್ರನ್ ಅವರ ಸಂಗೀತ ಸಂಯೋಜನೆ. ಇದಾದ ನಂತರ ಮಧುವನ ಕರೆದರೆ ಏನೋ ಅಂತ ರೊಮ್ಯಾಂಟಿಕ್ ಆದಂತಹ ಗೀತೆ. ಇಂತಿ ನಿನ್ನ ಪ್ರೀತಿಯ ಚಿತ್ರದ ವಾಣಿ ಹರಿಕೃಷ್ಣ ಅವರ ವಾಯ್ಸ್ನಲ್ಲಿದೆ, ಜಯಂತ್ ಕೈಕಿಣಿ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ. ಎರಡು ಹಾಡುಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇವಾಗ ಗ್ರೀನ್ ಹಾಡುಗಳ ಪಟ್ಟಿಯಲ್ಲಿ ಮತ್ತಿದೀಗ ಮತ್ತೊಂದು ಗೀತೆ ನಿಮ್ಮ ಜೊತೆ ಆಗ್ತಾ ಇದೆ. ಎರಡು ಜಡೆಯನ್ನು ಎಳೆದು ಕೇಳುವೆನು, ಜಾಕಿ ಚಿತ್ರದ ಈ ಹಾಡು. ಸೋನ್ ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ವಾಯ್ಸಲ್ಲಿದೆ. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗ್ತಿದೆ ಸರಿಯಾಗಿ 3:07. ಈಗ ಕೇಳಿ ಉಮಂಗ್, ಪ್ರಾಯೋಜಕರು NCERT.

0: मेरे पुत्र की हत्या की थी। आसान नहीं था, पर उस समय मेरे जहन में बस यही पंक्तियां आई, हिंद के सैनिक तुझे प्रणाम, सारी दुनिया में तेरा नाम, दुश्मन के गलियारे में भी होती है तेरी चर्चा आम। सलाम सलाम
1: सीमा प्रहरी तुम्हें प्रणाम।
2: और अब इसी कार्यक्रम के साथ हम अपने आज के उमंग प्रसारण को विराम देने की आज्ञा चाहेंगे, तो अपने मित्र अजीत को उमंग कार्यक्रम की तकनीकी टीम यानी जगबंधु, कुसुमलता, चेतना, अर्शद, प्रसून और हमारे आज के विशेषज्ञ प्रोफेसर सुमन संजय कुमार जी के साथ आज्ञा दीजिए। नमस्कार।
3: उमंग उमंग उमंग उमंग
4: स्नेहितरे, इदुवरेगू प्रायोजित कार्यक्रम उमंग ಕೇಳಿದ್ರಿ.
5: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
6: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
5: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
6: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
7: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
8: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ ಟೂ ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
9: ಎಲ್ಲವೂ ಚೆನ್ನಾಗೆ ಓಡ್ತಿದೆ ಅಲ್ವಾ?
8: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಿ ಅಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
10: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವಿದ್ದೇವೆ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ. ಇವತ್ತಿನ ಹೊಂಬಿಸಿಲಿನಲ್ಲಿ ಗಣಿತದ ಪ್ರಶ್ನೆ ಇದೆಯಾ ಅಂತ ಒಬ್ರು ಕೇಳ್ತಾ ಇದ್ದಾರೆ. ಗಣಿತದ ಪ್ರಶ್ನೆ ಇಲ್ಲ ಅಂದ್ರೆ ನೀವು ಲೆಕ್ಕಾಚಾರ ಹಾಕುವಂತ ಪ್ರಶ್ನೆ ಇಲ್ಲ, ಆದ್ರೆ ಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಅಂತೂ ಒಂದಿದೆ. ಆಯ್ತಾ, ಇದೀಗ ಮೊದಲಿಗೆ ಕನ್ನಡ ಚಲನಚಿತ್ರರಂಗ ಹಾಗೆ ಹಿಂದಿ ಚಲನಚಿತ್ರರಂಗದ ಕುರಿತಾಗಿ ಒಂದೊಂದು ಪ್ರಶ್ನೆಯನ್ನ ಕೇಳಿ ಮುಗಿಸಿದ್ರೆ ಮುಂದಕ್ಕೆ ನಾವು ಗಣಿತದ ಪ್ರಶ್ನೆಯ ಗಡೆಗೆ ಹೋಗ್ಬೋದು. ಒಂದು ಹಾಡಿನ ಟ್ಯೂನ್ನ ಕೇಳಿಸ್ತೀನಿ, ಇದು ಯಾವ ಹಾಡಿನ ಟ್ಯೂನ್ ಅಂತ ನೀವು ನನಗೆ ಹೇಳಬೇಕು. ಆಯಿತಾ, ಮಧ್ಯದಿಂದ ತೆಕ್ಕೊಂಡಿದ್ದೀನಿ, ಇಲ್ಲಿಂದಲೋ ಹೆಕ್ಕೆ ತೆಗೆದಿರುವಂತಹ ಟ್ಯೂನ್ ಇದು. ಆದರೆ ತುಂಬಾ ಜನಪ್ರಿಯವಾದಂತಹ ಗೀತೆ, ನೀವು ಖಂಡಿತ ಕನ್ನಡಿಗರಾಗಿದ್ದರೆ ಈ ಗೀತೆಯನ್ನು ಕೇಳೇ ಇರ್ತೀರಿ. ಮತ್ತು ಎಷ್ಟೋ ಸಲ ಮನೆಯಲ್ಲಿ ರೇಗಿಸ್ಬೇಕಾದ್ರೆ ಬೇರೆ ಬೇರೆ ಸಮಯದಲ್ಲಿ ಎಲ್ಲ ಈ ಹಾಡನ್ನ ಹಾಡೇ ಇರ್ತೀರಿ. ನಿಮ್ಮ ಹೆಂಡತಿಗಿರಬಹುದು, ಮಕ್ಕಳಿಗಿರಬಹುದು, ಯಾರಿಗಾದರೂ ಸರಿ ಈ ಹಾಡು ಹಾಡೇ ಇರ್ತೀರಿ. ಅಂಥದ್ದೊಂದು ಗೀತೆಯ ಒಂದು ತುಣುಕನ್ನು ಕೇಳಿಸ್ತೀನಿ, ಇದು ಯಾವ ಗೀತೆಯದ್ದು ಅಂತ ನೀವು ನನಗೆ ಹೇಳಬೇಕು.

ಗೊತ್ತಾಯ್ತಲ್ಲ ಯಾವ ಹಾಡು ಅಂತ? ಗೊತ್ತಾಗಿಲ್ಲ ಅಂದ್ರೂ ಬೇಗ ಗೊತ್ತು ಮಾಡಿಕೊಡು, ನಂಗೆ ಕಳಿಸ್ಬೇಕು. 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ಈಗಲೇ ಹೇಳ್ತಾ ಇದ್ದೀನಿ, ಸಿನಿಮಾದ ಹೆಸರನ್ನು ಕೇಳಿಲ್ಲ, ಹಾಡಿನ ಮೊದಲ ಸಾಲನ್ನ ನೀವು ಕಳಿಸಿದ್ರೆ ಸಾಕು. ಯಾವ ಹಾಡಿದು ಅಂತ ಹೇಳ್ಬೇಕು ನನಗೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಾನು ಒಂದು ಮ್ಯೂಸಿಕ್ ಬಿಟ್ನ ಕೇಳಿಸಿ ಇದು ಯಾವ ಚಿತ್ರದ್ದು ಅಂತ ಕೇಳಿದ್ದೆ. ಯಾವ ಚಿತ್ರದ್ದು ಅಲ್ಲ, ಯಾವ ಹಾಡಿನ ಮೊದಲ ಸಾಲನ್ನು ನೀವು ಹೇಳಬೇಕು ಅಂತ ಹೇಳಿದೆ. ಅದಕ್ಕೆ ಯಾರೆಲ್ಲ ಸರಿ ಉತ್ತರ ಕಳಿಸಿದ್ದಾರೆ ಅಂದರೆ ಸುಬ್ರಹ್ಮಣ್ಯ, ಜಯಂತ, ಜಗದಾಂಬಿಕಾ, ದಿಲೀಪ್ ಕಲ್ಯಾಣ್ಕರ್, ನೇತ್ರ, ಸುಧಾ, ಬೂದಿಹಾಳ್, ಹಾಗೆಯೇ ಎನ್ ಜಿ ಬಸವರಾಜ್, ಬಿ ಎಂ ವಿಶ್ವನಾಥ, ರಾಜೇಶ್ವರಿ ಕೊಟ್ರೇಶ್, ರಾಜ್ಕುಮಾರ್ ಕಾತರ್ಕಿ, ನಾಗರಾಜ್ ರೆಡ್ಡಿ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹೌದು, ನೀವೆಲ್ಲ ಗೆಸ್ ಮಾಡಿದ್ದು ಕರೆಕ್ಟು. ಕವಿರತ್ನ ಕಾಳಿದಾಸ ಚಿತ್ರದ ಅಳ್ಬ್ಯಾಡ್ ಕಣೆ ಸುಕ್ಕೀರೆ ಅನ್ನುವಂತಹ ಗೀತೆಯ ತುಣುಕನ್ನು ಕೇಳಿಸಿದ್ದೆ. ಇದೀಗ ಇಡೀ ಗೀತೆಯನ್ನೇ ನಿಮಗಾಗಿ ಕೇಳಿಸ್ತೀನಿ. ಈ ಹಾಡಿನ ನಂತರ ಮುಂದಿನ ಪ್ರಶ್ನೆ ನಿಮ್ದಾಗತ್ತೆ.

0: ಕಾರ್ತಿಕ್ನ ತೊಂಬೆ ಅಪ್ಪ.
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಹೊಂಬಿಸಿಲಿನಲ್ಲಿ ಮುಂದಿನ ಪ್ರಶ್ನೆ ರೆಡಿಯಾಗಿದೆ. ಇದೀಗ ಒಂದು ಮ್ಯೂಸಿಕ್ ಬಿಟ್ನ ಕೇಳಿಸ್ತೀನಿ. ಇದು ಹಿಂದಿ ಚಿತ್ರದ ಮ್ಯೂಸಿಕ್ ಬಿಟ್. ಈ ಒಂದು ಮ್ಯೂಸಿಕ್ನ ಕಂಪೋಸರ್ ಯಾರು ಅಂತ ನೀವು ನನಗೆ ಹೇಳಬೇಕು. ಮ್ಯೂಸಿಕ್ ಕಂಪೋಸರ್ ಯಾರು ಅಂತ ಹೇಳಬೇಕು. ಸಂಗೀತ ಸಂಯೋಜಕರು ಯಾರು ಅನ್ನೋದು ನನ್ನ ಪ್ರಶ್ನೆ.

ಇದು ಕೂಡ ಫೇಮಸ್ ಗೀತೆಯ ತುಣುಕೆ. ಖಂಡಿತ ಈ ಹಾಡನ್ನು ಕೂಡ ನೀವು ಕೇಳೇ ಇರ್ತೀರಿ. ಹಿಂದಿ ಚಲನಚಿತ್ರ ರಸಿಕರು ಎಲ್ಲರಿಗೂ ಕೂಡ ಬಹಳ ಇಷ್ಟವಾದಂತಹ ಗೀತೆ ಅಂತ ಹೇಳಬಹುದು. ಅಷ್ಟರ ಮಟ್ಟಿಗೆ ಜನಪ್ರಿಯ ಗೀತೆಯ ತುಣುಕನ್ನೇ ಆಯ್ದು ಕೇಳಿಸಿರೋದು. ಯಾವ ಕಂಪೋಸರ್ ಈ ಒಂದು ಮ್ಯೂಸಿಕ್ನ ಕಂಪೋಸ್ ಮಾಡಿದ್ದು ಅಂತ ನೀವು ನನಗೆ ಹೇಳಬೇಕು. ಅವರ ಹೆಸರು ಹೇಳಿದರೆ ಸಾಕು. ಈಗಾಗಲೇ ಸರಿ ಉತ್ತರ ಬಂದಿದೆ, ಹಾಗೆ ತಪ್ಪು ಉತ್ತರಗಳು ಕೂಡ ಬರ್ತಾ ಇದೆ. ಸರಿನೋ ತಪ್ಪೋ, ಒಂದು ಸ್ಪೋರ್ಟಿವ್ ಸ್ಪಿರಿಟಲ್ಲಿ ನೀವೆಲ್ಲ ಆನ್ಸರ್ ಕಳಿಸ್ತೀರಲ್ಲ, ಅದೇ ನಮಗೆ ಖುಷಿ ಕೊಡೋದು, ಮತ್ತು ಅದೇ ಈ ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸೋದು. ಇದೀಗ ಕಾಲಾವಕಾಶಕ್ಕಾಗಿ ಮತ್ತೊಂದು ಚಂದದ ಗೀತೆ ನಿಮ್ಮ ಜೊತೆಯಾಗ್ತಾ ಇದೆ.

ಸರಿಯಾದಂತಹ ಉತ್ತರಗಳನ್ನ ಕಳಿಸಿರೋದು ಬಾಬಾ ಕಲ್ಯಾಣ್, ಬಿಂದು ಪ್ರಕಾಶ್, ಕಬಾಡಿ ವೆಂಕಟೇಶ್, ಕಬಾಡಿ ಇಂದಿರಾ, ನಿತ್ಯ, ಹೊನ್ನೂರು ಅಲಿ, ಗಜಾನ್ನ ಭಟ್, ದಿಲೀಪ್ ಕಲ್ಯಾಣ್ಕರ್, ರೂಪ ಪಾಂಡುರಂಗರಾವ್, ಹಾಗೆ ಸುಭಾನ್ ಕೋರಿ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸಾರಿ, ದಿಲೀಪ್ ಅವರ ಹೆಸರು ಎರಡು ಸಲ ಹೇಳಿಬಿಟ್ಟೆ. ಸಾರಿ ಸಾರಿ ಸಾರಿ. ಓಕೆ, ಎಲ್ಲರ ಉತ್ತರ ಸರಿಯಾಗಿತ್ತು. ನಾನು ಕೇಳಿದಂತಹ ಪ್ರಶ್ನೆ ಏನಾಗಿತ್ತು ಅಂದರೆ, ಇದರ ಮ್ಯೂಸಿಕ್ ಕಂಪೋಸರ್ ಯಾರು ಅಂತ. ಮ್ಯೂಸಿಕ್ ಬಿಟ್ ಹೇಗಿತ್ತು?

ಸರಿಯಾದಂತಹ ಉತ್ತರ ಆಗಿತ್ತು ಆರ್ ಡಿ ಬರ್ಮನ್ ಓ ಮೇರೆ ಸೋನಾ ಅನ್ನುವಂತಹ ಗೀತೆಯ ತುಣುಕನ್ನ ನಾನು ನಿಮಗೆ ಕೇಳಿಸಿದ್ದೆ. ತೀಸರಿ ಮನ್ಸಿಲ್ ಚಿತ್ರದ ಹಾಡಿದ್ದು ಮಜ್ರೂಹ್ ಅವರ ಸಾಹಿತ್ಯ ಇದ್ದಂಥ ಗೀತೆ. ಆಶಾ ಭೋಸ್ಲೆ ಅವರ

0: ಈ ಒಂದು ಗೀತೆಯಿಂದ ಆಯ್ದ ತುಣುಕು ಅದಾಗಿತ್ತು. ತುಂಬಾ ಜನ ಸರಿಯಾದಂತಹ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಿದ್ರಿ, ಕಡಿಮೆ ಜನಕ್ಕೆ ಸರಿಯಾದಂತಹ ಉತ್ತರ ಸಿಕ್ತು. ಇರಲಿ, ಪರವಾಗಿಲ್ಲ. ಇದೀಗ ಕೇಳ್ತಾ ಇರುವಂತಹ ಪ್ರಶ್ನೆಗಂತೂ ಯಾರು ಬೇಕಾದರೂ ಆನ್ಸರ್ ಮಾಡಬಹುದು. ತುಂಬಾ ಸುಲಭದ ಪ್ರಶ್ನೆ, ಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಮಾರ್ಚ್ 14ಕ್ಕೂ ಗಣಿತಕ್ಕೂ ಇರುವಂತಹ ನಂಟು ಏನು ಅಂತ ನೀವು ನನಗೆ ಹೇಳಬೇಕು. ಇದನ್ನ ಒಂದು ವಿಶೇಷ ದಿನವಾಗಿ ಆಚರಿಸಲಾಗುತ್ತೆ ಅಂತ ಒಂದು ಹಿಂಟ್ನ ಕೂಡ ಕೊಡ್ತಾ ಇದ್ದೀನಿ ನಿಮಗೆ. ಮಾರ್ಚ್ 14ಕ್ಕೂ ಗಣಿತಕ್ಕೂ ಇರುವಂತಹ ನಂಟು ಏನು? ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.
1: ಇದ್ನೇ ಆಗ್ಬೇಕು ಪುನಃ.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ನಾವು ಕೇಳಿದಂತಹ ಪ್ರಶ್ನೆಗೆ ತುಂಬಾ ಜನ ಸರಿಯಾದಂತಹ ಉತ್ತರವನ್ನು ಕಳಿಸ್ತಾ ಇದ್ದೀರಿ. ಆಶಾ ಶ್ರೀನಿವಾಸ್, ವೇದಾ ಶೆಟ್ಟಿ, ಉಷಾ ವಾಸಿಂ, ಸೌಮ್ಯ, ಮಂಡಿಕಲ್ ಕೃಪಾ, ವಾಣಿಶ್ರೀ, ಸಿ ಎನ್ ಲಕ್ಷ್ಮಣ, ಹಾಗೆ ಎಚ್ ಡಿ ಸಮಾರ್ಥ, ಹುಲುಗಪ್ಪ ಕಡೀರಾಂಪುರದಿಂದ ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಅಂದರೆ ಬೇಗ ತಲುಪ್ತು ಅಂತ ಮೊದಲಿಗೆ ಸರಿ ಉತ್ತರ ಕಳಿಸಿದಂತಹ 10 ಜನರ ಹೆಸರನ್ನಷ್ಟೇ ನಾವು ಹೇಳ್ತೀವಿ. ಕೇಳಿದೆ, March 14 ಗಣಿತಕ್ಕೂ ಇರುವಂತಹ ನಂಟು ಏನು ಅಂತ. ಇಂಟರ್ನ್ಯಾಷನಲ್ ಮ್ಯಾಥ್ಸ್ ಡೇ ಅಂತ ಹೇಳ್ತಿದ್ದೀರಿ, ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅನ್ನೋದು ಕೂಡ ಹೌದು. ಇದನ್ನು ಇಂಟರ್ನ್ಯಾಷನಲ್ ಪೈ ಡೇ ಅಂತ ಕರೀತಾರೆ. ಇನ್ನೂ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಪೈ ಡೇ ಅಂತ ಕರೀತಾರೆ. ಯಾಕೆ ಅಂದರೆ ಪೈ ಅನ್ನುವಂತಹ ಒಂದು ಅಂಶ ಇರಲಿಲ್ಲ ಅಂತಂದರೆ ಎಷ್ಟೋ ಲೆಕ್ಕಾಚಾರಗಳಿಗೆ ಕೊನೆ ಮೊದಲು ಅನ್ನೋದೇ ಇರ್ತಾ ಇರಲಿಲ್ಲ, ಅದನ್ನು ಒಂದು ದಡ ಸೇರಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಮಹತ್ವದ ಅಂಶ ಪೈ ಅನ್ನುವಂಥದ್ದು. 22/7 ಅಂತ ನಾವು ಹೇಳ್ತೀವಿ. ಆ 22/7 ನಾವು ಸರಿಯಾಗಿ ಡಿವೈಡ್ ಮಾಡಿದಾಗ 3.14 ಅಪ್ರಾಕ್ಸಿಮೇಟ್ಲಿ 3.14 ಅಂತ ಬರುತ್ತಲ್ವಾ. ಹಾಗಾಗಿ 3ನೇ ತಿಂಗಳು March 14 3.14 ಇದಕ್ಕೆ ಸಂವಾದಿಯಾಗಿ ಪೈ ಡೇನ ಆಚರಿಸಲಾಗತ್ತೆ. ಅದರಲ್ಲೂ ಕೂಡ March 14 March 14:59 ಈ ಒಂದು ಸೆಲೆಬ್ರೇಷನ್ ಪೀಕಲ್ಲೇ ಇರತ್ತಂತೆ. ಯಾಕೆಂದರೆ ಇನ್ನೂ ಹಾಗೇ ಪೂರ್ತಿ ಕರೆಕ್ಟಾಗಿ ಡಿವೈಡ್ ಆಗಲ್ಲ ಅಲ್ವಾ. 22/7 ಅನ್ನೋದು ಎಕ್ಸಾಕ್ಟಾಗಿ ಡಿವೈಡ್ ಆಗಲ್ಲ, ಮುಂದಕ್ಕೆ ಹೋಗ್ತಾ ಇರುತ್ತೆ ನಂಬರ್ಸು. ಹಾಗಿರಬೇಕಾದ್ರೆ 3.14159 ಅಂತ ಬರುತ್ತಲ್ಲ, ಆ ಕಾರಣಕ್ಕಾಗಿ 159ಗೂ ಕೂಡ ಈ ಒಂದು ಸೆಲೆಬ್ರೇಷನ್ನ ಇನ್ನೂ ಜಾಸ್ತಿಯಾಗಿ ಆಚರಿಸ್ತಾರಂತೆ. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ಜಗತ್ತು ಕಂಡಂತಹ ಶ್ರೇಷ್ಠ ವಿಜ್ಞಾನಿ ಐನ್ಸ್ಟೈನ್ ಅವರ ಬರ್ಡೇ ಕೂಡ, ಆಲ್ಬರ್ಟ್ ಐನ್ಸ್ಟೈನ್ ಬರ್ಡೇ ಕೂಡ ಇವತ್ತೇ ಆಗಿದೆ, ಅಂದರೆ March 14 ಆಗಿದೆ. ಸೊ ಇಷ್ಟೆಲ್ಲ ವಿಷಯ ಇದೆ. ಇಂಟರ್ನ್ಯಾಷನಲ್ ಮ್ಯಾಥ್ಸ್ ಡೇ ಅಂತ ಹೇಳಿದ್ರಿ, ಮತ್ತು ಅದು ಕೂಡ ಸರಿ, ಪೈ ಡೇ ಅಂತ ಹೇಳಿದವರ ನಿಮ್ಮ ಉತ್ತರ ಕೂಡ ಸರಿ ಅಂತ ಹೇಳ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.

0: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ ಟೂ ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
1: ಎಲ್ಲವೂ ಚೆನ್ನಾಗೇ ಓಡ್ತಿದೆ ಅಲ್ವಾ?
0: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ಮ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಿ ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಫಿಲ್ಮ್ ರಾಯಂಬೋದಲ್ಲಿ ನಾವಿದ್ದೇವೆ ಸ್ಫೂರ್ತಿಧಾರೆಯಲ್ಲಿ. ಸ್ಫೂರ್ತಿಧಾರೆಯಲ್ಲಿ ಇವತ್ತಿನ ಸಮಾಚಾರ ಏನು, ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ನಿಮ್ಗೆ ಇದುವರ ತನಕ ಬದುಕಿನಲ್ಲಿ ಸಿಕ್ಕಿರುವಂತಹ ಅತ್ಯಂತ ಒಳ್ಳೆಯ, ನೀವು ಇಷ್ಟಪಡುವಂತಹ ಜೀವನ ಪಾಠ, ಲೈಫ್ ಲೆಸನ್ ಯಾವುದು, ಅಥವಾ ಲೈಫ್ ಅಡ್ವೈಸ್ ಅಂತ ಕೂಡ ಹೇಳಬಹುದು, ಬೇರೆಯವ್ರು ಕೊಟ್ಟಿರಬಹುದು ನಿಮಗೆ, ನಿಮಗೆ ಜೀವನದಲ್ಲಿ ತುಂಬಾ ಅನುಕೂಲಕ್ಕೆ ಬಂದಿದೆ ಮತ್ತು ನೀವು ಇಷ್ಟಪಡ್ತೀರಿ, ಅದನ್ನು ಫಾಲೋ ಮಾಡ್ತೀರಿ ಅನ್ನುವಂತಹ ಒಂದೇ ಒಂದು ಜೀವನಕ್ಕೆ ಸಂಬಂಧಪಟ್ಟಂತಹ ಸಲಹೆ ಯಾವುದು, ಅದು ನಿಮ್ಮ ತಂದೆ ತಾಯಿ ಕೊಟ್ಟಿರಬಹುದು, ಸ್ನೇಹಿತರಿಂದ ಸಿಕ್ಕಿರಬಹುದು, ಅಥವಾ ಗುರುಗಳು ಕಲಿಸಿರಬಹುದು, ಅಥವಾ ನೀವೇ ನಿಮ್ಮ ಪರವಾಗಿ ಯೋಚನೆ ಮಾಡಿ ತೆಗೆದುಕೊಂಡಂತಹ ಒಂದು ನಿರ್ಧಾರ ಮತ್ತು ಸಲಹೆ ಆಗಿರಬಹುದು, ಅದು ಏನೇ ಇದ್ರೂ ಪರವಾಗಿಲ್ಲ, ನೀವು ಇಲ್ಲಿ ತನಕ ತುಂಬ ಇಷ್ಟಪಡುವಂತಹ ಒಂದು ಬೆಸ್ಟ್ ಅಡ್ವೈಸ್, ಒಂದು ಬೆಸ್ಟ್ ಲೈಫ್ ಸಲಹೆ ಯಾವುದು ಅಂತ ಅನ್ಕೊಂಡಿದ್ದೀರಿ, ನಮಗೆ ಮೆಸೇಜ್ ಮಾಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಮೋದಲ್ಲಿ ಸ್ಫೂರ್ತಿಧಾರಿಯಲ್ಲಿ ನಾವಿದ್ದೀವಿ. ಸ್ಫೂರ್ತಿಧಾರಿಯಲ್ಲಿ ಕೇಳಿದ್ದೀನಿ, ನಿಮಗೆ ಇದುವರೆ ತನಕ ಸಿಕ್ಕಿರುವಂತಹ ಬೆಸ್ಟ್ ಲೈಫ್ ಅಡ್ವೈಸ್ ಯಾವುದು ಅಂತ. ಅದು ತಾಳ್ಬೇಕಿಗಿಂತ ತಪ್ಪವಿಲ್ಲ ಅಂತ ಹೇಳ್ಕೊಟ್ಟಿದ್ದಿರಬಹುದು, ಅಥವಾ ಪ್ರಾಮಾಣಿಕತೆ ಅನ್ನೋದು ಯಾವತ್ತಿಗೂ ನಿನ್ನ ಜೊತೆ ಇಟ್ಕೊಂಡ್ರೆ ನಿನ್ನ ಬದುಕು ಸುಂದರವಾಗಿರುತ್ತೆ ಅನ್ನೋಂಥದ್ದಾಗಿರಬಹುದು, ಅಥವಾ ಯಾವುದೇ ಕಾರಣಕ್ಕೂ ಸಾಲ ಮಾಡಬೇಡ, ಹಾಸಿಗೆ ಇದ್ದಷ್ಟೇ ಕಾಲ್ಚಾಚು ಅನ್ನೋದಿರಬಹುದು. ಮತ್ತಿನ್ನೊಂದು, ಗೆಳೆಯರು ಜೀವನದ ಕೊನೆಯ ತನಕ ಕೂಡ ಉಳಿತಾರೆ, ಹಾಗಾಗಿ ಗೆಳೆತನಕ್ಕೆ ಮಹತ್ವ ಕೊಡು ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತ ಹೇಳಿದಿರಬಹುದು. ಈ ರೀತಿ ಯಾವ್ಯಾವುದೇ ನೆಲೆಯಲ್ಲಿ ನಿಮಗೆ ಸಿಕ್ಕಿರುವಂತಹ ಸಲಹೆಗಳಲ್ಲಿ ಅತ್ಯಂತ ಇಷ್ಟವಾದಂತಹ ಸಲಹೆ, ನಿಮಗೆ ಇದುವರೆ ತನಕ ತುಂಬ ಉಪಯೋಗಕ್ಕೆ ಬಂದಿರುವಂತಹ ಸಲಹೆ ಯಾವುದು, ಬದುಕಿನ ಸಲಹೆಗಳಲ್ಲಿ ನೀವು ಯಾವುದಕ್ಕೆ ಅಗ್ರಸ್ಥಾನವನ್ನು ಕೊಡ್ತೀರಿ, ಮತ್ತು ಅದು ಯಾರು ಕೊಟ್ಟರು ನಿಮಗೆ, ನಿಮ್ಮ ತಂದೆ ತಾಯಿ ಹೇಳ್ಕೊಟ್ರ, ಅಥವಾ ಗೆಳೆಯರಿಂದ ಕಲಿತಂತಹ ಪಾಠವ, ಅಥವಾ ಗುರುಗಳು ಹೇಳ್ಕೊಟ್ರ, ಇಲ್ಲ ನೀವೇ ನಿಮ್ಮ ಜೀವನದ ಹಾದಿಯಲ್ಲಿ ಕಂಡುಕೊಂಡಂತಹ ಸತ್ಯನ, ಅದು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈಮೋ ಕೇಳ್ತಾ ಇದ್ದೀರಿ, ನಾವಿದ್ವಿ ಸ್ಫೂರ್ತಿಧಾರೆಯಲ್ಲಿ. ಸ್ಫೂರ್ತಿಧಾರೆಯಲ್ಲಿ ಕೇಳಿದ್ದೆ ನಿಮಗೆ ಸಿಕ್ಕಂತಹ ಬೆಸ್ಟ್ ಲೈಫ್ ಅಡ್ವೈಸ್ ಯಾವುದು ಅಂತ. ಅದಕ್ಕೆ ಹರೀಶ್ ಅವರು ಮೆಸೇಜ್ ಮಾಡಿದ್ದಾರೆ, ತಾಳ್ಮೆ ಇರಲಿ, ಕೋಪ ಬಿಡು, ಸತ್ಯವಾಗಿ ನಡೆದುಕೋ ಅಂತ ನನ್ನ ತಾಯಿ ಹೇಳಿದ್ರು, ಅದನ್ನು ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಕೊಪ್ಪಳ ಜಿಲ್ಲೆಯಿಂದ ರಮೇಶ ನೆಲಗೇರಿ ಅವರು ಹೇಳ್ತಿದ್ದಾರೆ, ಸ್ಫೂರ್ತಿದಾಯಕ ಕಾರ್ಯಕ್ರಮದಲ್ಲಿ ಹಾಡುಗಳಂತೂ ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ. ನನ್ನ ಜೀವನದಲ್ಲಿ ಕಂಡುಕೊಂಡಂತಹ ಸ್ಫೂರ್ತಿದಾಯಕ ಸಲಹೆ ತಾಳ್ಮೆ ಮತ್ತು ಶಾಂತಿ ಅಂತ ಹೇಳ್ತಿದ್ದಾರೆ. ಹಾಗೆಯೇ ರಮಾ ಭಾಸ್ಕರ್ ಅವರು ಹೇಳ್ತಿದ್ದಾರೆ, ನನ್ನ ಜೀವನದಲ್ಲಿ ಶಿಸ್ತನ್ನು ಪರಿಪಾಲಿಸ್ತೀನಿ ನಾನು, ಯಾಕೆಂದರೆ ಸಮಯಕ್ಕೆ ಬಹಳ ಬೆಲೆ ಕೊಡ್ತೀನಿ. ಒಮ್ಮೆ ಕಳೆದು ಹೋದಂತಹ ಸಮಯ ಮತ್ತೆ ಯಾವತ್ತಿಗೂ ಕೂಡ ವಾಪಸ್ ಬರಲ್ಲ. ಶುಚಿತ್ವಕ್ಕೆ ಬಹಳ ಗಮನ ಕೊಡ್ತೀನಿ. ಈ ಗುಣಗಳು ಹುಟ್ಟಿನಿಂದಲೇ ಬಂದಿದೆ ಅಂತ ನನ್ನ ಪೋಷಕರು ಹೇಳ್ತಾರೆ, ಅದಕ್ಕೆ ನಾನು ದೇವರಿಗೆ ಚಿರಋಣಿಯಾಗಿದ್ದೇನೆ ಅಂತ ರಮಾ ಭಾಸ್ಕರ್ ಹೇಳ್ತಿದ್ದಾರೆ. ನೋಡಿ, ಎರಡು ವಿಷಯ, ಒಂದು ಸಮಯಕ್ಕೆ ಬಹಳ ಬೆಲೆಯನ್ನು ಕೊಡೋದು, ಮತ್ತು ಇನ್ನೊಂದು ಶುಚಿತ್ವ. ಇವೆರಡನ್ನು ಇವರು ದಿ ಬೆಸ್ಟ್ ಲೈಫ್ ಅಡ್ವೈಸ್ ಅಂತ ಗ್ರಹಿಸಿದ್ದಾರೆ. ಹಾಗೆಯೇ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಲೈಫ್ ಅಡ್ವೈಸ್ ಸಿಕ್ಕಿರಬೇಕು ಅಂತ ಇಲ್ಲ, ಯಾಕೆಂದರೆ ಪ್ರತಿಯೊಬ್ಬರ ಬದುಕು ಕೂಡ ಭಿನ್ನ ಅಲ್ವಾ. ಹಾಗಾಗಿ ನಿಮ್ಮ ಬದುಕಿನಲ್ಲಿ ನೀವು ಕಂಡುಕೊಂಡಿರುವಂತಹ ಬೆಸ್ಟ್ ಲೈಫ್ ಅಡ್ವೈಸ್, ನಿಮ್ಮ ಜೀವನದ ಅತ್ಯಂತ ಸುಂದರ ಸಲಹೆ ಯಾರಿಂದ ಸಿಕ್ತು ಮತ್ತು ಏನದು, ನನಗೆ ಮೆಸೇಜ್ ಮಾಡಿ 9480909013, ನಮ್ಮ ವಾಟ್ಸಪ್ ಸಂಖ್ಯೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ ಟೂ ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
2: ಎಲ್ಲವೂ ಚೆನ್ನಾಗೇ ಓಡ್ತಿದೆ ಅಲ್ವಾ?
1: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ. ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ FM ರೈನ್ಬೋದಲ್ಲಿ ಸ್ಫೂರ್ತಿಧಾರೆಯಲ್ಲಿ ನಾನು ಕೇಳಿದ್ದೀನಿ. ನಿಮಗೆ ಸಿಕ್ಕಂತಹ ಬೆಸ್ಟ್ ಲೈಫ್ ಅಡ್ವೈಸ್ ಯಾವುದು? ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ರು ಅತ್ಯುತ್ತಮ ಸಲಹೆ ಕೊಟ್ಟಿದ್ದಾರೆ, ಅದು ನಿಮ್ಮ ಬದುಕಿಗೆ ನೆರವಾಗಿದೆ ಅಂದರೆ ಅದು ಯಾವುದು ಅಂತ ಕೇಳಿದ್ದೀನಿ. ಅದಕ್ಕೆ ಅಕ್ಕಲಕೋಟೆ ತಾಲೂಕಿನಿಂದ ಮಹಾರಾಷ್ಟ್ರದಿಂದ ಮೆಸೇಜ್ ಮಾಡಿದ್ದಾರೆ ಈರಣ್ಣಜಿ ಊರ ಅವರು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ನಮ್ಮ ತಾಯಿ ಹೇಳಿಕೊಟ್ಟಂತಹ ಪಾಠಗಳೇ ಜೀವನ ಪಾಠಗಳು ಅಂತ. ಹಾಗೆ ಶ್ರೀನಿವಾಸ್ ಪದ್ಮನಾಭನಗರದಿಂದ ಮೆಸೇಜ್ ಮಾಡ್ತಿದ್ದಾರೆ, ಯಾವತ್ತಿಗೂ ಸಮಯಕ್ಕೆ ಮಹತ್ವ ಕೊಡಿ, ಸಮಯಕ್ಕೆ ಮಹತ್ವ ಕೊಟ್ಟರೆ ಶಿಸ್ತು ತಾನೇ ರೂಢಿಯಾಗತ್ತೆ, ಶಿಸ್ತು ಬಂದಾಗ ಬದುಕಿನಲ್ಲಿ ಆರೋಗ್ಯ ಹಾಗೇನೆ ಸಂಪತ್ತು ಎರಡೂ ಕೂಡ ಸಿಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ರುದ್ರೇಶ್ BS ಭದ್ರಾವತಿಯಿಂದ, ಇವತ್ತಿನ ಕಾರ್ಯಕ್ರಮ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದು. ನಿಮಗೆ ಸಿಕ್ಕಂತಹ ಬೆಸ್ಟ್ ಲೈಫ್ ಅಡ್ವೈಸ್ ಯಾವುದು ಅಂತ ನಮಗೆ ತಿಳಿಸಿ. ಅದು ಸಮಯದ ಕುರಿತಾಗಿ ಆಗಿರಬಹುದು, ಅಥವಾ ತಾಳ್ಮೆಯ ಪಾಠ ಆಗಿರಬಹುದು, ಜೀವನದಲ್ಲಿ ಕಷ್ಟಗಳು ಬಂದಾಗ ಕಂಗೆಡದೆ ಮುಂದಕ್ಕೆ ಹೋಗುವಂಥದ್ದಿರಬಹುದು, ಅಥವಾ ಪರೋಪಕಾರ ಅನ್ನುವಂತಹ ಸ್ವಭಾವ ಇರಬಹುದು, ಪ್ರಾಮಾಣಿಕತೆಯ ಪಾಠ ಇರಬಹುದು, ಹೀಗೆ 10 ಹಲವಾರು ಪಾಠಗಳು ನಮ್ಮ ಬದುಕನ್ನು ರೂಪುಗೊಳಿಸಿರುತ್ತೆ. ಅದರಲ್ಲಿ ನೀವು ತುಂಬಾ ಮುಖ್ಯವಾಗಿ ನಂಬುವಂತಹ, ಇಷ್ಟಪಡುವಂತಹ ಸಂಗತಿ ಒಂದು ಇದ್ದೇ ಇರುತ್ತೆ. ಅದೇನು ಅಂತ ನಮ್ಮ ಜೊತೆ ಹೇಳ್ಕೋಬೇಕು ಅಂತ ಅನ್ಸಿದ್ರೆ 9480901013 ನಮ್ಮ ವಾಟ್ಸಪ್ ಸಂಖ್ಯೆ, ಎಲ್ಲಿಗೆ ಮೆಸೇಜ್ ಮಾಡಿ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಗಿರೀಶ್ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಪ್ರಾಮಾಣಿಕ ಪ್ರಯತ್ನಕ್ಕೆ ಯಾವತ್ತೂ ಸೋಲು ಇರೋದಿಲ್ಲ, ಪ್ರಾಮಾಣಿಕ ಪ್ರಯತ್ನಕ್ಕೆ ಯಾವತ್ತೂ ಫಲ ಸಿಗುತ್ತೆ ಅನ್ನೋದು ನನಗೆ ಸಿಕ್ಕಿರುವಂತಹ ಬೆಸ್ಟ್ ಲೈಫ್ ಅಡ್ವೈಸ್ ಅಂತ. ಹಾಗೆಯೇ ಆಶಾ ಶ್ರೀನಿವಾಸ್ ಬೆನಿಪೇಟ್ನಿಂದ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ನನ್ನ ತಂದೆ ತಾಯಿ ನನಗೆ ಸಮಯ ಪಾಲನೆ ಮತ್ತು ತಾಳ್ಮೆಯನ್ನು ಕಲಿಸಿಕೊಟ್ಟಿದ್ದಾರೆ ಅಂತ. ಸೂಪರ್ ಪ್ರೋಗ್ರಾಮ್, ಸೂಪರ್ ಹಾಡುಗಳು ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ದಾರೆ. ಹೀಗೆ ನಮ್ಮ ಬದುಕಿನ ಪಾಠಗಳು ಹಾಗೆ ಬದುಕಿನ ಸಲಹೆಗಳು ಎಲ್ಲಿಂದ ಯಾವ ಮೂಲದಿಂದ ಆದರೂ ನಮಗೆ ಸಿಕ್ಕಿರಬಹುದು, ಆದರೆ ತಂದೆ ತಾಯಿ ಗುರುಗಳು ಮತ್ತು ಸ್ನೇಹಿತರು ತೀರಾ ಹತ್ತಿರದ ಸರ್ಕಲಲ್ಲಿ ಇರೋದ್ರಿಂದ ಅವರು ಹೇಳಿದಂತಹ ಮಾತುಗಳನ್ನ ನಾವು ಹೆಚ್ಚಾಗಿ ಗಮನದಲ್ಲಿ ಇಟ್ಕೊಳ್ತೀವಿ ಅಂತ ಅನಿಸುತ್ತೆ. ಆದರೆ ಎಷ್ಟೋ ಸಲ ಕಲಿಯುವಂತಹ ಮನಸ್ಸಿದ್ರೆ ಯಾರೋ ಹೇಳಿದಂತಹ ಒಂದು ಮಾತು, ಯಾರೋ ತಿಳಿಸಿಕೊಟ್ಟಂತಹ ಒಂದು ವಿಷಯ ನಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸಬಹುದು, ಅಥವಾ ನಮ್ಮ ಬದುಕಿನ ದಿಕ್ಕಿಗೆ ಬೇಕಾದಂತಹ ಒಂದು ಇಂಧನವನ್ನು ಕೊಡ್ತಾ ನಮ್ಮನ್ನು ಮುನ್ನಡೆಸಬಹುದು ಅಂತ ಅನಿಸುತ್ತೆ. ಅದೇ ರೀತಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು ವಿಷಯವನ್ನು ಹೇಳೋಣ ಅಂತ ಅನ್ನಿಸ್ತು. ನಾವು ಒಂದು ಸ್ವಲ್ಪ ಹೈಸ್ಕೂಲ್ ಆ ಥರ ಎಲ್ಲ ಇದ್ದಾಗ ಚರ್ಚಾ ಸ್ಪರ್ಧೆಗಳಿಗೆ ಆ ಥರದಕ್ಕೆಲ್ಲ ಅಟೆಂಡ್ ಮಾಡ್ತಾ ಇದ್ವಿ. ಹಾಗಿರಬೇಕಾದ್ರೆ ನಮ್ಮ ಟೀಮ್ ಒಂದ್ಸಲ ಏನಾಯಿತು, ಚರ್ಚಾ ಸ್ಪರ್ಧೆ ಮತ್ತು ಆಶುಭಾಷಣ ಸ್ಪರ್ಧೆಗೆ ಕಳಿಸಿದಂತಹ ಟೀಮ್ನಲ್ಲಿ ಯಾರಿಗೂ ಕೂಡ ಪ್ರೈಸ್ ಬರಲೇ ಇಲ್ಲ. ಹಾಗಾದಾಗ ನಾವು ಹೇಳಿದ್ವಿ, ಈ ಚರ್ಚೆಯ ಟಾಪಿಕ್ಕೇ ಚೆನ್ನಾಗಿರಲಿಲ್ಲ, ನೀವು ಪರ ವಿರೋಧ, ನನಗೆ ಪರ ಬೇಕಿತ್ತು ನೀವು ವಿರೋಧ ಕೊಟ್ರಿ, ಅವ್ರಿಗೆ ವಿರೋಧ ಬೇಕಿತ್ತು ಪರ ಕೊಟ್ರಿ, ಹೇಗೆ ಮಾಡಿದ್ರಿಂದಾಗಿ ನಮಗೆ ಪ್ರೈಸ್ ತೊಗೊಂಡು ಬರೋದಕ್ಕೆ ಆಗಲಿಲ್ಲ, ನಮಗೆ ಏನು ಇಷ್ಟ ಇತ್ತು ಅದನ್ನೇ ನೀವು ಕೊಟ್ಟಿದ್ರೆ, ಅದೇ ವಿಷಯವನ್ನು ಕೊಟ್ಟಿದ್ರೆ ಬಹುಶಃ ನಾವು ನಮ್ಮ ಶಾಲೆಗೆ ಒಂದು ಬಹುಮಾನವನ್ನು ತೆಗೆದುಕೊಂಡು ಬರ್ತಾ ಇದ್ವಿ ಅಂತ ಹೇಳಿದ್ವಿ. ಆಗ ನಮ್ಮ ಟೀಚರ್ ಹೇಳಿದರು, ಯಾವುದೇ ಒಂದು ಗೆಲುವಿಗೆ ಅಥವಾ ಸೋಲಿಗೆ ನೀವು ನಿಮ್ಮನ್ನೇ ಜವಾಬ್ದಾರಿಯನ್ನಾಗಿ ಮಾಡಬೇಕು, ನಿಮ್ಮ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಬೇಕು, ನಿಮ್ಮ ಬದುಕಿನ ಸೋಲು ಗೆಲುವಿಗೆ ಮತ್ತಿನ್ಯಾವುದೇ ಕಾರಣಗಳನ್ನ ಹುಡುಕ್ತಾ ಅವರಿಂದ ಹೀಗಾಯಿತು ಇವರಿಂದ ಹೀಗಾಯಿತು ಅದೊಂದು ಸರಿ ಇದ್ದಿದ್ರೆ ಬದುಕೇ ಚೆನ್ನಾಗಿರ್ತಿತ್ತು, ಪ್ರೈಸ್ ಬಂದ್ಬಿಡ್ತಿತ್ತು, ಮಾರ್ಕ್ಸ್ ಬಂದ್ಬಿಡ್ತಿತ್ತು, ರ್ಯಾಂಕ್ ತೊಗೊಂಡ್ಬಿಡ್ತಿದ್ದೆ ಅಂತೆಲ್ಲ ನೆಪಗಳನ್ನು ಕಾರಣಗಳನ್ನ ಕೊಡ್ತಾ ಕೂರಬಾರ್ದು. ಗೆಲುವು ಬಂದಾಗ ಹೇಗೆ ಹೆಮ್ಮೆಯಿಂದ ಸ್ವೀಕರಿಸ್ತೀರೋ, ನಾನು ಚೆನ್ನಾಗಿ ಮಾಡಿದೆ ಅದಕ್ಕೆ ಗೆಲುವು ಸಿಕ್ತು ಅಂತ, ಹಾಗೆ ಸೋಲು ಬಂದಾಗಲೂ ಕೂಡ ಅದನ್ನು ನೀವೇ ಸ್ವೀಕರಿಸಬೇಕು, ಅದರ ಹೊಣೆಗಾರಿಕೆ ನೀವೇ ತೆಗೆದುಕೊಳ್ಬೇಕು, ಸೋಲು ಮತ್ತು ಗೆಲುವಿನ ಜವಾಬ್ದಾರಿಯನ್ನು ಹೊಣೆಗಾರಿಕೆಯನ್ನು ನೀವೇ ಹೊತ್ತುಕೊಳ್ಳೋದನ್ನು ಕಲಿಬೇಕು ಅಂತ. ಇದೊಂದು ಮಾತು ಬದುಕಿನ ಉದ್ದಕ್ಕೂ ಕೂಡ ಎಷ್ಟರ ಮಟ್ಟಿಗೆ ದಾರಿದೀಪ ಆಗಿದೆ ಗೊತ್ತಾ? ಇದೇ ಬಗ್ಗೆ ಅಡ್ವೈಸ್ಗಳು ನಿಮಗೂ ಕೂಡ ಸಿಕ್ಕಿರುತ್ತೆ, ಅದೇನು ಅಂತ ನಮಗೆ ಶೇರ್ ಮಾಡಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ.
1: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸ್ಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ
2: ಮಾಡೋಣ ಇನ್ವೆಸ್ಟಿಂಗ್ ನ

ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಪುರದಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ತುಂಬ ಜನ ಸಂದೇಶ ಕಳಿಸಿದ್ರಿ. ನಿಮಗೆ ಸಿಕ್ಕಂತಹ ಬೆಸ್ಟ್ ಲೈಫ್ ಅಡ್ವೈಸ್ನ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಡ್ರಿ, ಮಾತುಗಳನ್ನ ಹಂಚಿಕೊಂಡ್ರಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾಗಶ್ರೀ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರಾಯಂಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
2: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
1: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನೆ ಬಿಲ್ಲೆ. ಸಮಯ ಆಗಿದೆ 5:04. ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಿ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮ. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಚಾರ ಯಾವುದು ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಹುಡುಗಿಯರಿಗೆ ತುಂಬ ಇಷ್ಟ ಆಗುವಂತಹ ಸಬ್ಜೆಕ್ಟ್ ಅಥವಾ ಟಾಪಿಕ್ ಇದು. ಯಾಕೆ ಗೊತ್ತಾ, ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಶಾಪಿಂಗ್ಗಳ ಬಗ್ಗೆ, ಶಾಪಿಂಗ್ ಹ್ಯಾಬಿಟ್ಸು ಅಥವಾ ಶಾಪಿಂಗ್ ಹೋದಾಗ ನಿಮ್ಗಾಗಿರುವಂತಹ ಫನ್ನಿ ಎಕ್ಸ್ಪೀರಿಯನ್ಸ್ಗಳು. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಇವತ್ತು ಶಾಪಿಂಗ್ ಅಂದಿದ ತಕ್ಷಣ ನಿಮ್ಮ ಮುಖದಲ್ಲಿ ಒಂದು ರೀತಿ ಖುಷಿ ಬರುತ್ತಲ್ಲ, ಯಾರಾದರೂ ಬಂದುಬಿಟ್ಟು ನಿಮ್ಮನ್ನು ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ್ರೆ ಸಿಕ್ಕಾಪಡೆ ಖುಷಿ ಆಗಲ್ವಾ? ಇನ್ನು ಕೆಲವರು ಏನು ಮಾಡ್ತಾರೆ, ಶಾಪಿಂಗ್ ಹೋಗೋಣ ಬಾ ಅಂತ ಕರೆದಿದ ತಕ್ಷಣ ನನ್ನ ಪರ್ಸ್ ಎಲ್ಲಿದೆ ಅಂತ ಹುಡುಕ್ತಾ ಇರ್ತಾರೆ. ಆದರೆ ಇವತ್ತಿನ ನಮ್ಮ ವಿಷಯ ಶಾಪಿಂಗ್ ಆಗಿರೋದ್ರಿಂದ ರೇಡಿಯೋದಲ್ಲೇ ನಾನು ನಿಮ್ಮನ್ನು ಶಾಪಿಂಗ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ, ಹಾಗೆ ನೀವೇನು ಮಾಡಬೇಕು ಗೊತ್ತಾ, ಶಾಪಿಂಗ್ ಹ್ಯಾಬಿಟ್ಸ್, ಶಾಪಿಂಗ್ ಅಂದಿದ ತಕ್ಷಣ ನೀವು ಫಸ್ಟು ಏನು ಮಾಡ್ಕೊಳ್ತೀರಾ, ಲಿಸ್ಟ್ ಮಾಡ್ತೀರಾ, ದುಡ್ಡು ರೆಡಿ ಮಾಡ್ಕೊಳ್ತೀರಾ, ಅಥವಾ ಎಲ್ಲಿ ಹೋಗಿ ಏನು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತೀರಾ, ಅಥವಾ ಯಾವ ದಿನ ಡೇಟು ಟೈಮು ಇದೆಲ್ಲ ಪ್ಲ್ಯಾನ್ ಮಾಡ್ತೀರಾ, ಹೇಗೆ ನಿಮ್ಮ ಶಾಪಿಂಗ್ ಹ್ಯಾಬಿಟ್ಸ್ ಏನು, ಅಭ್ಯಾಸಗಳೇನು ಶಾಪಿಂಗ್, ಅಥವಾ ಎಲ್ಲೂ ಹೋಗೋದು ಬೇಡಪ್ಪ ನಾನು ಆನ್ಲೈನಲ್ಲೇ ಕುತ್ಕೊಂಡು ಶಾಪಿಂಗ್ ಮಾಡ್ತೀನಿ ಅದೇ ಬೆಸ್ಟು ನನಗೆ ಅಂತ ನೀವು ಯೋಚನೆ ಮಾಡ್ತೀರಾ, ಯಾವುದೇ ಆಗಿರಲಿ ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ. ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಹೆಸರನ್ನ ಬರೆದು ನಿಮ್ಮ ಶಾಪಿಂಗ್ ಅಭ್ಯಾಸ ಯಾವುದು ನನಗೆ ತಿಳಿಸ್ಕೊಡಿ ಬೇಗ ಬೇಗ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮಲ್ನಾಡಡಿಕೆ ಮೈಸೂರು ವಿಳೆದೆಲೆ ಅನ್ನುವಂತಹ ಗೀತೆಯಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ.
2: ಇದೇನ್ ಮಗ ಬರೀ ತನ್ನ ನನ್ನ ಅಂತ ಹೇಳಿತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟ ಹಾಕೋತಾನೆ?
3: ಅಯ್ಯೋ ನಂಗ್ ಪದ ಗಿದ ಯಾವ್ದು ಬರಕಿಲ್ಲ.
2: ಯಾಕೆ ಬರಕಿಲ್ಲ, ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡ್ ಅಡಿಕೆ

ಪೋರಾ ನೀನು ಪೋರಿ ನಾನು ಕುಡಿದರೆ ತಂಬೂ ಅಷ್ಟೇ ಬಿಡು.

ನಾನು ಅವಾಗಲೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ ಅಂತ ಹೇಳಿದೆ. ಅವರೊಟ್ಟಿಗೆ ರಾಜೇಶ್ ಕೃಷ್ಣನ್ ಹಾಗೆ ಸಂಗೀತಾ ಗುರುರಾಜ್ ಕೂಡ ಈ ಒಂದು ಗೀತೆಗೆ ಧ್ವನಿಯಾಗಿದ್ರು. ಎಷ್ಟು ಸಖತ್ತಾಗಿದೆ ಅಲ್ವಾ ಹಾಡನ್ನ ಕೇಳ್ತಾ ಇದ್ರೆ, ಒಂದು ರೀತಿ ಎನರ್ಜಿ ಅಂತೂ ಬರೋದು ಖಂಡಿತ ಹೌದು. ಹಾಗಾದ್ರೆ ಶಾಪಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನ ಕಳಿಸಿದ್ದಾರೆ ನಮ್ಗೆ. ಹೇಳ್ತಾ ಇದ್ದಾರೆ, ಮೇಡಮ್ ಹುಡುಗರು ನಾವು ಕ್ಯಾಶ್ ಕೌಂಟರ್ ಹತ್ರನೇ ಕಾಯಬೇಕು ಹೆಣ್ಮಕ್ಳು ಶಾಪಿಂಗ್ ಮುಗಿಸೋ ತನಕ ಅಂತ ಹೇಳ್ತಾ ಇದ್ದಾರೆ. ನೀವು ಶಾಪಿಂಗ್ ಮಾಡಿ, ಕ್ಯಾಶ್ ಕೌಂಟರ್ ಹತ್ರ ಕಾಯುವಂತ ಪರಿಸ್ಥಿತಿ ಬರಲ್ಲ ನಿಮಗೂ ಕೂಡ. ಹಾಗಾದ್ರೆ ಮೊದಲೆಲ್ಲ ಶಾಪಿಂಗ್ ಅಂತಂದ್ರೆ ಅಂಗಡಿಗೆ ಹೋಗ್ಬೇಕು, ಬಟ್ಟೆ ಮುಟ್ಟು ನೋಡಬೇಕು, ಟ್ರಯಲ್ ಮಾಡಬೇಕು. ಈಗ ಬೆರಳು ತುದಿಯಲ್ಲೇ ಶಾಪಿಂಗ್ ಇರುತ್ತೆ ಅಂತಂದರೆ ಹೇಳಿದರೆ ತಪ್ಪಾಗಲ್ಲ. ರಾತ್ರಿ ಮಲಗೋವಾಗ ಒಂದು ರೀಲ್ ನೋಡಿದ್ರೆ ಸಾಕು, ಬೆಳಗ್ಗೆ ಮನೆಗೆ ಪಾರ್ಸಲ್ ಪಕ್ಕ ಬಂದಿರುತ್ತೆ. ಕೆಲವೊಮ್ಮೆ ಫೋಟೋದಲ್ಲಿ ನೋಡಿದಂತಹ ಡ್ರೆಸ್ಸು ಎಷ್ಟು ಸಖತ್ತಾಗಿದೆ ಅಂತ ಅನಿಸುತ್ತೆ, ಬಟ್ ಮನೆಗೆ ಬಂದಿದ ತಕ್ಷಣ ನಾನು ಆರ್ಡರ್ ಮಾಡಿದ್ದು ಇದೇನಾ ಅನ್ನೋಷ್ಟು ಅನುಮಾನ ಬರುತ್ತೆ. ಈ ಥರ ಘಟನೆಗಳು ನಿಮಗಾಗಿದೆಯಾ? ಹಾಗಾದರೆ ಫೋಟೋದಲ್ಲಿ ಚೆನ್ನಾಗಿದ್ದು ಮನೆಗೆ ಬಂದಾಗ ನಿರಾಸೆ ಕೊಟ್ಟಂತಹ ವಸ್ತು ಯಾವುದಾದ್ರೂ ಇದೆಯಾ? ಅಥವಾ ನೀವು ಆರ್ಡರ್ ಮಾಡಿದಂತಹ ವಸ್ತುಗಳನ್ನು ಎಷ್ಟು ಸರ್ತಿ ರಿಟರ್ನ್ ಮಾಡಿದ್ದೀರಾ? ಆನ್ಲೈನಲ್ಲಿ ಕಡಿಮೆ ಬೆಲೆ ನೋಡಿ ಖರೀದಿ ಮಾಡಿ ಕೊನೆಗೆ ಡೆಲಿವರಿ ಚಾರ್ಜ್ ಜಾಸ್ತಿ ಅಂತ ನೀವು ಬಿಟ್ಟಿದ್ದು ಇದೆಯಾ? ಹಾಗಾದರೆ ನಿಮ್ಮ ಮನೆಯವರು ನಿಮಗೆ ಗೊತ್ತಾಗದಂತೆ ಒಂದು ಯಾವುದಾದ್ರೂ ಒಂದು ಪಾರ್ಸೆಲ್ನ ತರಿಸಿದ್ದಿದೆಯಾ? ಸೊ ಎಷ್ಟು ವಿಚಾರ ನೋಡಿ, ಆನ್ಲೈನ್ ಶಾಪಿಂಗ್ ಅಂತ ಒಂದು ಟಾಪಿಕ್ ತಗೊಂಡ್ರೆ ಆನ್ಲೈನ್ ಶಾಪಿಂಗಲ್ಲಿ ಟಕ್ ಅಂತ ಡೆಲಿವರಿ ಆಗುತ್ತೆ. 60 ಮಿನಿಟ್ಸ್ 30 ಮಿನಿಟ್ಸಲ್ಲೆಲ್ಲ ಡೆಲಿವರಿ ಆಗುವಂಥಷ್ಟು ಸಾಕಷ್ಟು ಆ್ಯಪ್ಗಳಿದೆ ಇವಾಗ ಈಗಂತೂ. ಸೊ ಡೆಲಿವರಿ ಬಂದಿದ್ದ ತಕ್ಷಣ ನಿಮಗೆ ಯಪ್ಪ ಫೋಟೋದಲ್ಲಿ ಏನು ಹೀಗಿದೆ, ಬಂದಿದ್ದು ನೋಡಿದ್ರೆ ಹೀಗಿದೆ ಅಂತ ಅನ್ಸುತ್ತಾ? ಆ್ಯಂಡ್ ಎಷ್ಟೋ ಸತಿ ನಿಮ್ಗೆ ಈ ಎಕ್ಸ್ಪೀರಿಯನ್ಸ್ ಖಂಡಿತವಾಗೂ ಆಗಿರುತ್ತೆ, ನೀವೇನಾದರೂ ಆನ್ಲೈನ್ ಶಾಪಿಂಗ್ ಮಾಡ್ತಿದ್ರೆ ಈ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗೇ ಇರುತ್ತೆ. ಬಟ್ಟೆಗೆ ಚಾರ್ಜು ಒಂದು 100 ಅಥವಾ ಬಟ್ಟೆ ಅಂತಲ್ಲ, ಏನಾದರೂ ನೀವು ಆನ್ಲೈನಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಒಂದು 100 ರೂಪಾಯಿ 200 ರೂಪಾಯಿ ಇದ್ದರೆ ಸಮಟೈಮ್ಸ್ ಡೆಲಿವರಿ ಚಾರ್ಜು, ಪ್ರೊಸೆಸಿಂಗ್ ಚಾರ್ಜು, ಆ ಚಾರ್ಜು ಈ ಚಾರ್ಜು ಎಲ್ಲ ಸೇರಿ ಒಂದು 70-80 ರೂಪಾಯಿ ಎಕ್ಸ್ಟ್ರಾ ಅದೇ ಬಿದ್ದುಬಿಟ್ಟಿರುತ್ತೆ. ಈ ಅನುಭವ ನಿಮಗೆ ಆಗಿದೆಯಾ? ಶಾಪಿಂಗ್ ಅಭ್ಯಾಸಗಳು ನಿಮಗೆ ಏನು, ಶಾಪಿಂಗ್ ನಿಮಗೆ ಯಾವ ಅನುಭವಗಳನ್ನು ಕೊಟ್ಟಿದೆ ನಮ್ಮ ಜೊತೆ ಹಂಚ್ಕೊಳ್ಳಿ. 9480909013 ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲಿನ ಸಮಯ ಆಗಿದೆ. 5:24. ವಿಲ್ಫ್ರೆಡ್ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದರೆ, ಫಿಸಿಕಲ್ ಆಗಿ ಹೋಗಿ ನೋಡೋದ್ರಿಂದ ಸೆಕೆಂಡ್ ಹ್ಯಾಂಡ್ ಗೂಡ್ಸ್ಗಳು ಅಥವಾ ಬ್ರ್ಯಾಂಡ್ ಲಾಯಲ್ಟಿನ ಚೆಕ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ದಾರೆ. ಹಾಗೆ ಮೊಬೈಲ್ನಲ್ಲಿ ಚೆನ್ನಾಗಿದೆ ಅಂತ ಪರ್ಚೇಸ್ ಮಾಡಿ ರಿಯಲ್ ಆಗಿ ತುಂಬ ಡ್ರೆಸ್ಸಸ್ ಕ್ವಾಲಿಟಿ ಇಲ್ಲದೆ ತುಂಬ ಸಲ ರಿಟರ್ನ್ ಮಾಡಿದ್ದೀನಿ. ಹಾಗೆ ಮನೆಯಲ್ಲಿ ಬೈತಾರೆ ಅಂತ ಬೇರೆ ಡ್ರೆಸ್ಗೆ ಬುಕ್ ಮಾಡಿ ಆಮೇಲೆ ಗೊತ್ತಿಲ್ಲದೆ ತುಂಬ ಈ ಥರ ಮಾಡ್ತಾ ಇರ್ತೀನಿ. ಐ ಲೈಕ್ ಡ್ರೆಸ್ಸಸ್ ವೆರಿ ಮಚ್ ಅಂತ ಹೇಳ್ತಾ ಇದ್ದಾರೆ. ಸೌಮ್ಯ ಅವರು ದಾವಣಗೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದರೆ, ಬಹುಶಃ ಎಲ್ಲ ಹುಡುಗಿರಿಗೂ ಡ್ರೆಸ್ಗಳು ಆನ್ಲೈನ್ ಶಾಪಿಂಗು ಆ್ಯಂಡ್ ನೀವು ಕಳಿಸ್ದಂಗೆ ವಾಪಸ್ ಕಳಿಸೋದು ಇವೆಲ್ಲವೂ ಕೂಡ ಅಭ್ಯಾಸ, ಖಂಡಿತವಾಗ್ಲೂ ಹಾಗೇ ಇರುತ್ತೆ. ಹೌದು ಮೇಡಮ್, ನನ್ನ ಹೆಂಡತಿ ಬಾಯಲ್ಲಿ ಶಾಪಿಂಗ್ ಅನ್ನೋ ಪದ ಕೇಳಿದರೆ ಸಾಕು, ಅಷ್ಟೇ ನನ್ನ ತಿಂಗಳ ಉಳಿತಾಯ ಖಾಲಿ. ಮತ್ತು ಅವರ ಶಾಪಿಂಗ್ಗೆ ಹೋದರೆ ನಾನು ಆ ಅಂಗಡಿಯೊಳಗೆ ಕಾಲಿಡೋದೇ ಇಲ್ಲ ಮೇಡಮ್. ಅವರು ಶಾಪಿಂಗ್ ಮುಗಿಯೋವರೆಗೂ ಸುಮಾರು 1 ಗಂಟೆ ಕಾಲ ಅಂಗಡಿಯ ಹೊರಗೆ ಕಾಯ್ತಾ ಇರ್ತೀನಿ. ನನ್ನ ಹೆಸರು ಪ್ರವೀಣ್ ಕಬ್ಬೂರು, ಬೈಲಹೊಂಗಲದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಹುಶಃ ಒಳ್ಳೆ ಗಂಡಂದಿರ ಸಾಲಿಗೆ ಸೇರ್ತೀರಾ ನೀವು. ಆ ಶಾಪಿಂಗ್ 1 ಅವರ್ ಕೂಡ ನೀವು ಹೊರಗಡೆ ಕಾಯ್ತಾ

ಇರ್ತೀರಾ, ರಿಯಲಿ ಗ್ರೇಟ್ ಸರ್ ನೀವು. ಹಾಗೆ ಕೊಪ್ಪಳ ಜಿಲ್ಲೆಯಿಂದ ರಮೇಶ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಮೇಡಮ್, ನಾನು ಆನ್ಲೈನ್ನಲ್ಲಿ ಆರ್ಡರ್ ಮಾಡ್ತಿದ್ದೆ, ಎಲ್ಲ ಚೆನ್ನಾಗಿ ಬರ್ತಿತ್ತು. ಒಂದು ಸಾರಿ ಎರಡು ಟಾರ್ಚ್ ಆರ್ಡರ್ ಮಾಡಿದ್ವಿ, ಮಾಡಿರೋದು ಬೇರೆ ಬಂದಿರೋದು ಬೇರೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ನೇತ್ರಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ತುಂಬಾ ಶಾಪಿಂಗೇ ತುಂಬಾ ಖುಷಿ ಕೊಡುತ್ತೆ ಮೇಡಮ್, ಆನ್ಲೈನ್ ಅಷ್ಟು ಸರಿ ಹೋಗಲ್ಲ ನನಗೆ, ಆಫ್ಲೈನ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಇಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಹೇಗೆ, ನಿಮ್ಮ ಶಾಪಿಂಗ್ ಅಭ್ಯಾಸಗಳು ಹೇಗೆ, ಏನೇನು ಮಾಡ್ತೀರಾ ನೀವು ಶಾಪಿಂಗ್ ಅಂತಂತಂದ್ರೆ, ಸೊ ಇದನ್ನೆಲ್ಲ ನನಗೆ ತಿಳಿಸ್ಕೊಡಿ ವಾಟ್ಸ್ಆ್ಯಪ್ ಮುಖಾಂತರ 9480901013 ಈ ಒಂದು ಸಂಖ್ಯೆಗೆ. ಹಾಗೆ ಸ್ನೇಹಿತರೆ, 50% ಆಫ್ ಅಂತ ಬರೆದಿರ್ತಾರೆ, ಇದನ್ನ ನೋಡಿದ್ರೆ ಸಾಕು ನಮ್ಗೆ ಆ ವಸ್ತು ಬೇಕೋ ಬೇಡವೋ ಅನ್ನೋದು ಎರಡನೇ ಪ್ರಶ್ನೆ, ಮೊದಲು ತೆಗೆದು ಕಾರ್ಟ್ಗೆ ಹಾಕೊಂಡ್ಬಿಡ್ತೀವಿ, ಹೌದಾ ಅಲ್ವಾ? ಹೊರಗಡೆ ಆಫ್ಲೈನ್ ಶಾಪಿಂಗಲ್ಲೂ ಅಷ್ಟೇ, ಎಲ್ಲಾದ್ರೂ ಬೈ ಒನ್ ಗೆಟ್ ಒನ್ ಅಂತ ಇದ್ರೆ ಸಾಕು, ಖಂಡಿತವಾಗ್ಲೂ ನಾವು ತಗೊಂಡೇ ತಗೊಳ್ತೀವಿ. 2000 ರೂಪಾಯಿ ಇರುವಂತಹ ಯಾವ್ದಾದ್ರು ವಸ್ತು 1000 ರೂಪಾಯಿಗೆ ಸಿಕ್ಕಿದ್ರೆ ಖುಷಿನೇ ತಾನೇ, 1000 ರೂಪಾಯಿ ಉಳಿಸಿದ್ವಪ್ಪ ನಾವು ಅಂತ. ಆದ್ರೆ ಆ ವಸ್ತು ಬೇಕಾ ಬೇಡ್ವಾ ಯಾವುದನ್ನು ನೋಡಲ್ಲ, 1000 ರೂಪಾಯಿ ಉಳ್ಸಕ್ ಹೋಗಿ 1000 ರೂಪಾಯಿ ಖರ್ಚು ಮಾಡ್ಬಿಟ್ವಿ ಅಂತ ಎಷ್ಟೋ ಸತಿ ನಾವು ಮರ್ತು ಹೋಗಿರ್ತೀವಿ. ನಿಮ್ಗೇನನ್ಸುತ್ತೆ ಈ ಒಂದು ಶಾಪಿಂಗ್ ಅಭ್ಯಾಸಗಳ ಬಗ್ಗೆ ನನ್ನ ಜೊತೆ ಮಾತಾಡಿ, 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಶಾಪಿಂಗ್ ಅಂದ್ರೆ ನಿಮ್ಗೆ ಎಷ್ಟು ಇಷ್ಟ, ಶಾಪಿಂಗ್ ಅಲ್ಲಿ ಆದಂತಹ ಅನುಭವಗಳನ್ನ ಹಂಚ್ಕೊಳ್ಬಹುದು, ಹಾಗೆ ಶಾಪಿಂಗ್ ಹೋಗೋದಕ್ಕಿಂತ ಮುಂಚೆ ನೀವು ಯಾವ ರೀತಿ ತಯಾರಿ ಆಗ್ತೀರಾ, ಇವೆಲ್ಲವನ್ನ ಕೂಡ ನೀವು ನನಗೆ ಸಂದೇಶದ ಮುಖಾಂತರ ತಿಳಿಸ್ಕೊಡ್ಬಹುದು.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲನ್ನ. ಹಲೋ, ನಮಸ್ತೆ ಮೇಡಮ್. ನಾನು ಆನ್ಲೈನ್ ಶಾಪಿಂಗ್ ಮಾಡೋದಿಲ್ಲ, ನೇರವಾಗಿ ನಾವೇ ಕಿರಾಣಿ ಅಂಗಡಿಗೆ ಹೋಗಿ ನಮಗೆ ಬೇಕಾದಂತಹ ವಸ್ತುಗಳನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ರೆ, ಕುಷ್ಟಗಿ ತಾಲೂಕು ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಇಳಕಲ್ನಿಂದ ನಾಗಪ್ಪ ಕರ್ಲಿ ಅವರು, ಲಕ್ಷ್ಮೀದೇವಿ ಕರ್ಲಿ ಅವರು, ನಮ್ಮ ಮನೆಯವರು ಒಂದು ಎರಡು ಮೂರು ಸಾಮಾನು ತರಲು ಹೇಳ್ತಾರೆ. ನಾವು ಮಾಲ್ನಲ್ಲಿ ಯಾವುದೋ ಒಂದು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ ತಂದು ಮನೆಯಲ್ಲಿ ಗಲಾಟೆ ಆಗಿದ್ದು ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಶುಭ ಸಂಜೆ ಅಂತ ಹೇಳ್ತಿದ್ದಾರೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ದೇವಾನಂದ್ ಅವರು ಇಟಗಿ ಶಿವಮೊಗ್ಗದಿಂದ ಸಂದೇಶಗಳನ್ನು ಕಳಿಸಿದ್ದಾರೆ. ಹಾಡುಗಳು ಸೂಪರ್, ಹೂಮಳೆ ಹಾಡುಗಳು ಬಹಳ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಹಾಗೆಯೇ ಶಾಪಿಂಗ್ ಅಂದಿದ ತಕ್ಷಣ ನಿಮಗೆ ಏನನ್ಸುತ್ತೆ, ಎಲ್ಲಿ ನೀವು ಹೋಗಿ ಶಾಪಿಂಗ್ ಮಾಡಿದ್ರೆ ನಿಮಗೆ ಖುಷಿ ಹೆಚ್ಚು ಆಗತ್ತೆ, ಶಾಪಿಂಗ್ನ ಅಭ್ಯಾಸಗಳೇನು, ಹಾಗೆ ಶಾಪಿಂಗ್ ಅಂದಿದ ತಕ್ಷಣ ನೀವೇನೇನೆಲ್ಲ ತಯಾರಿ ಮಾಡ್ಕೊಳ್ತೀರಿ ಅಂತ ನೀವು ನನಗೆ ಸಂದೇಶಗಳ ಮುಖಾಂತರ ಕಳಿಸ್ಕೊಡ್ಬೋದು. ಇದು ಒಂದು ವಿಷಯ, ಒಂದು ವಿಶೇಷವಾಗಿರುವಂತಹ ವಿಷಯದ ಬಗ್ಗೆ ಮಾತಾಡೋಣ. ಗಂಡ ಹೆಂಡತಿ ಇಬ್ಬರು ಶಾಪಿಂಗ್ ಹೋದಾಗ ಏನಾಗುತ್ತೆ? ಒಬ್ಬರಿಗೆ ಶಾಪಿಂಗ್ ಅಂದರೆ ಆರಾಮಾಗಿ ಪ್ರತಿಯೊಂದು ಅಂಗಡಿಯನ್ನು ನೋಡೋದು, ಇನ್ನೊಬ್ಬರಿಗೆ ಬೇಕಾದ ವಸ್ತು ತಗೊಂಡು 5 ನಿಮಿಷದಲ್ಲಿ ಮನೆಗೆ ಹೋಗೋದು. ಎಷ್ಟು ಡೆಡ್ಲಿ ಕಾಂಬಿನೇಷನ್ ಅಂತ ನಿಮ್ಗೆ ಯಾವಾಗಲೂ ಅನ್ಸಲ್ವಾ? ಒಂದು ಅಂಗಡಿಲಿ ಹೆಂಡತಿ 20 ಡ್ರೆಸ್ ನೋಡ್ತಾರೆ, ಗಂಡನ ಉತ್ತರ ಏನಾಗಿರುತ್ತೆ? ಚೆನ್ನಾಗಿದೆ ತಗೋ. ಕೊನೆಗೆ ಹೆಂಡತಿ ಕೇಳೋ ಪ್ರಶ್ನೆ, ನಾನು ಯಾವ ಡ್ರೆಸ್ ಚೆನ್ನಾಗಿದೆ ಅಂತ ತೋರಿಸಿದೆ ಹೇಳಿ? ಅಲ್ಲಿಗೆ ಒಂದು ಪರೀಕ್ಷೆ ಶುರು ಆಗತ್ತೆ. ಎಷ್ಟು ಮಜವಾಗಿರುತ್ತಲ್ವಾ ಈ ಒಂದು ಜೊತೆಯಲ್ಲಿ ನಾವು ಶಾಪಿಂಗ್ ಹೋಗೋದು, ಆ ಒಂದು ಶಾಪಿಂಗ್ ಹೋದಾಗ ಆದಂತಹ ಅನುಭವಗಳಿರ್ಬೋದು, ಫನ್ನಿ ಎಕ್ಸ್ಪೀರಿಯೆನ್ಸ್ಗಳಾಗಿರಬಹುದು. ಸೊ ಇವೆಲ್ಲವೂ ದಿನನಿತ್ಯ ಎಲ್ಲರ ಜೀವನದಲ್ಲಿ ನಡೀತಾನೆ ಇರುತ್ತೆ. ಶಾಪಿಂಗ್ ಅಂತಂದರೆ ದೊಡ್ಡ ಮಟ್ಟಕ್ಕೆ ಶಾಪಿಂಗ್ ಅಂತಲ್ಲ, ಸಣ್ಣ ಪುಟ್ಟ ಅಂಗಡಿಗಳಿಗೆ, ಸಣ್ಣ ಪುಟ್ಟ ಐಟಮ್ಸ್ಗೂ ಕೂಡ ನಾವು ಎಷ್ಟೊಂದು ಸತಿ ಮನೆ ಹತ್ರನೇ ಇರುವಂತಹ ಒಂದು ಶಾಪಿಂಗ್ ಮಾರ್ಟ್ಗಳಿಗೆ ಹೋಗಬಹುದು. ಅಲ್ಲಿ ತರಕಾರಿ ಅಥವಾ ಯಾವುದಾದ್ರು ಸಣ್ಣ ಪುಟ್ಟ ಡೈಲಿ ವಸ್ತುಗಳು ಕೂಡ ಸಿಗುವಂತಹ ಅಂಗಡಿಗಳಿಗೂ ಹೋಗಿ ನಾವು ಶಾಪಿಂಗ್ ಮಾಡುವಂತಹ ಅನುಭವ ಎಲ್ರಿಗೂ ಆಗೇ ಇರುತ್ತೆ. ಬೆಳಿಗ್ಗೆ ಆಫೀಸ್ಗೆ ಅಥವಾ ಯಾವುದಾದ್ರು ಒಂದು ಪ್ರೋಗ್ರಾಮ್ಗೆ ಹೊರಡುವಾಗ ಎಲ್ಲರ ಬಾಯಲ್ಲೂ ಬರೋದು ಒಂದೇ ಡೈಲಾಗ್, ನನ್ನ ಹತ್ರ ಹಾಕೊಳ್ಳೋಕ್ಕೆ ಒಂದು ಬಟ್ಟೆನೂ ಇಲ್ಲ ಅಂತ. ಆದರೆ ಬೀರು ತೆಗೆದ್ರೆ ಬಟ್ಟೆಗಳು ಹೊರಗಡೆ ಬೀಳುವಂತಹ ಪರಿಸ್ಥಿತಿಯಲ್ಲಿರುತ್ತೆ, ಹೌದಾ ಅಲ್ವಾ? ಎಷ್ಟೋ ಜನ ಹೆಣ್ಮಕ್ಳಿಗೆ ಇದು ಪ್ರಾಬ್ಲಮ್ ರೀ. ಎಷ್ಟೊಂದು ಬೀರು ತುಂಬ ಸಿಕ್ಕಾಪಟ್ಟೆ ಬಟ್ಟೆಗಳಿರುತ್ತೆ, ಬಟ್ ಎಲ್ಲಾದರೂ ಹೋಗಬೇಕು ಅಂತ ಇಟ್ಕೊಳ್ಳಿ, ಆವಾಗ ಅವ್ರ ಹತ್ರ ಬಟ್ಟೆಗಳೇ ಇರಲ್ಲ. ಇಷ್ಟೊಂದು ಬಟ್ಟೆ ಇದ್ರೂ ಹೊಸ ಡ್ರೆಸ್ ಬೇಕು ಅನ್ಸೋದು ಯಾಕೆ? ಹಳೆ ಬಟ್ಟೆಗಳನ್ನ ಮತ್ತೆ ಹಾಕ್ಕೊಂಡ್ರೆ ಜನ ಏನಾದರೂ ಅನ್ಕೊಳ್ತಾರೆ ಅನ್ನೋ ಯೋಚನೆನ ನೀವು ಹೀಗೆ ಮಾಡ್ತೀರಾ? ಕಪಾಟ್ ತುಂಬ ಬಟ್ಟೆಗಳಿದ್ರು ಕೂಡ ಹಾಕೊಳಕ್ಕೆ ಏನೂ ಇಲ್ಲ. ಎಷ್ಟು ದಿನಕ್ಕೊಮ್ಮೆ ರಿಪೀಟ್ ಮಾಡ್ತೀರಾ ನೀವು ಬಟ್ಟೆಗಳನ್ನು? ನನಗೆ ವಾಟ್ಸಪ್ ಮುಖಾಂತರ ಸಂದೇಶಗಳನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಮಯ ಆಗಿದೆ 5:49 ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಸಾಗ್ತಾ ಇದೆ. ಶುಭ ಸಂಜೆ. ಶಾಪಿಂಗ್ ಅಂದ್ರೆ ನನಗೆ ಇಷ್ಟ. ಮನೆಯವರು ಬರೋದಿಲ್ಲ, ಹೋದ್ರೆ ಸಮಯ ಕಡಿಮೆ ಕೊಡೋರು. ಉತ್ತಮವಾದ ಹಾಡುಗಳನ್ನ ಪ್ರಸಾರ ಆಗ್ತಾ ಇದೆ. ಚಳ್ಳಕೆರೆ ತಾಲೂಕು ದೀಕ್ಷಿತ್ ಅವರು, ಕೃಪಾ ಸೋನು ಭವ್ಯ ಅವರು ಸಂದೇಶವನ್ನ ಕಳಿಸಿದ್ದಾರೆ. ನಾನು ಅಂಗಡಿಗೆ ಹೋಗಿ ವ್ಯಾಪಾರ ಮಾಡುವುದೇ ಇಷ್ಟ. ಗುಣಮಟ್ಟ, ಅದರ ದರ, ಬಣ್ಣ ವಿಚಾರಿಸಿ ಬೇಕಾದುದು ಕೊಂಡು ತರುವೆ, ಮನೆಗೆ ತರಿಸುವುದಿಲ್ಲ. ಹೆಣ್ಣು ಮಕ್ಕಳಿಗೆ 365 ದಿನಕ್ಕೆ 365 ಜೊತೆ ಇದ್ದರೂ ಸಾಲಲ್ಲ. ನಮಗೆ ಒಂದಂಗಿ ಒಂದ್ ಪ್ಯಾಂಟ್ ಹಾಕೊಂಡು ಎಲ್ಲಿಗೆ ಬೇಕಾದರೂ ಹೋಗಿ ಬರ್ತೀವಿ ಅಂತ ಹೇಳ್ತಿದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂನಿಂದ. ಹೆಣ್ಮಕ್ಳು ಸ್ಪೆಷಾಲಿಟಿನೇ ಅದಲ್ವಾ? ಸೊ ಅವರು ಚೆನ್ನಾಗಿ ಕಾಣಿಸ್ತಾರೆ, ಚೆನ್ನಾಗಿ ಕಾಣಬೇಕು ಅನ್ನೋ ಆಸೆ ಅವರು ಖಂಡಿತವಾಗೂ ಇರುತ್ತಲ್ವಾ? ಹಾಗೆ ನಮ್ಮ ಜೀವನದಲ್ಲಿ ಅತಿ ಕೆಟ್ಟ ಶಾಪಿಂಗ್ ಅನುಭವ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದು ಶಾಪಿಂಗ್ ಕತೆ ಅಂತೂ ಇದ್ದೇ ಇರುತ್ತೆ. ಕೆಲವರಿಗೆ ದುಬಾರಿ ವಸ್ತು ಖರೀದಿಸಿ ಮೋಸ ಹೋಗಿರ್ತಾರೆ, ಇನ್ನು ಕೆಲವರು ತಪ್ಪು ಸೈಜ್ ಖರೀದಿಸಿ ಮೋಸ ಹೋಗಿರ್ತಾರೆ, ಇನ್ನು ಕೆಲವರಿಗೆ ಅಂಗಡಿಯಲ್ಲೇ ಪರ್ಸ್ ಮರೆತು ಬಂದಿರಬಹುದು. ಹೀಗೆ ಸಾಕಷ್ಟು ಕೆಟ್ಟ ಶಾಪಿಂಗ್ ಅನುಭವಗಳು ಆಗಿರುತ್ತೆ. ನಿಮ್ಮ ಶಾಪಿಂಗ್ ಜೀವನದಲ್ಲಿ ಈ ಥರ ಘಟನೆಗಳೇನಾದರೂ ನಡೆದಿದೆಯಾ, ಅಥವಾ ತಮಾಷೆ ಇರುವಂತಹ ವಿಚಾರ

ಗಳು ಯಾವ್ದಾದ್ರೂ ನಡೆದಿದ್ಯಾ? ಒಂದ್ಸತಿ ಕುತ್ಕೊಂಡು ಯೋಚನೆ ಮಾಡಿ. ಹಾಗೆ ಈಗ ನಾನು ಪಟಾಪಟ್ ಅಂತ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ನನಗೆ ಉತ್ತರ ಕೊಡೋದು ಬೇಡ, ನೀವೇ ಉತ್ತರ ಏನು ಅಂತ ಮೈಂಡ್ ಅಲ್ಲಿ ತಿಳ್ಕೊಳ್ಳಿ. ಆನ್ಲೈನ್ ಶಾಪಿಂಗ್ ಅಥವಾ ಸ್ಟ್ರೀಟ್ ಶಾಪಿಂಗ್ ಯಾವ್ದು ಮಾಡ್ತೀರಾ? ಸ್ಟ್ರೀಟ್ ಅಲ್ಲಿ ಶಾಪಿಂಗ್ ಮಾಡ್ತೀರಾ, ಆನ್ಲೈನ್ ಶಾಪಿಂಗ್ ಮಾಡ್ತೀರಾ? ಬಟ್ಟೆ ಅಥವಾ ಚಪ್ಪಲಿ, ಬ್ರ್ಯಾಂಡೆಡ್ ವಸ್ತುನ ಅಥವಾ ಬಜೆಟ್ ಖರೀದಿನ, ಶಾಪಿಂಗ್ ಒಬ್ಬರೇನಾ ಅಥವಾ ಸ್ನೇಹಿತರ ಜೊತೆನಾ, ಅಗತ್ಯ ಇರುವಂತಹ ವಸ್ತುನ ಮಾತ್ರ ತಗೊಳ್ತೀರಾ ಅಥವಾ ಆಫರ್ ಇರುವಂತಹ ವಸ್ತುಗಳನ್ನು ತಗೊಳ್ತೀರಾ, ಶಾಪಿಂಗ್ ಮಾಡುವಾಗ ಯು ಪಿ ಐ ಯೂಸ್ ಮಾಡ್ತೀರಾ ಅಥವಾ ಕ್ಯಾಶ್ ಅನ್ನ ಯೂಸ್ ಮಾಡ್ತೀರಾ, ಒಂದು ತಿಂಗಳು ಶಾಪಿಂಗ್ ಮಾಡದೆ ಇರ್ತೀರಾ? ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮ್ಮ ಕೊನೆಯ ಅನಗತ್ಯವಾಗಿ ಖರೀದಿ ಮಾಡಿದಿರುವಂತಹ ವಸ್ತು ಯಾವುದು? ನೋಡಿ, ನೀವೇ ಯೋಚನೆ ಮಾಡ್ತಾ ಹೋಗಿ, ಶಾಪಿಂಗ್ ಎಷ್ಟು ಸತಿ ಮಾಡ್ತೀರಾ, ಏನೇನು ಮಾಡ್ತೀರಾ, ಏನೇನು ತೊಗೊಳ್ತೀರಾ, ಏನೇನು ಬೇಕಾಗುತ್ತೆ, ಏನೇನು ಬೇಡವಾಗುತ್ತೆ, ಎಲ್ಲವೂ ಒಂದು ತಕ್ಕಂಥ ಒಂದು ತಲೆಯಲ್ಲಿ ಒಂದು ಲಿಸ್ಟೇ ಬಂದ್ಬಿಡುತ್ತೆ ಅಲ್ವಾ?

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ನನಗೂ ಶಾಪಿಂಗ್ ಅಂದರೆ ಬಹಳ ಇಷ್ಟ ಮೇಡಮ್. ಆದರೆ ಅಂಗಡಿಗೆ ಹೋಗಿ ಕಣ್ಣಾರೆ ನೋಡಿ ತರ್ತೀವಲ್ಲ, ಅದು ಶಾಪಿಂಗ್ ಮೇಡಮ್. ಹಾಡುಗಳು ಬಹಳ ಚೆನ್ನಾಗಿದೆ. ಲತಾ ದಿನೇಶ್ ಗಂಗೋಡನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇಷ್ಟ ಆಗುತ್ತೆ. ಒಬ್ಬರಿಗೆ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದು ಬಹಳ ಇಷ್ಟ, ಆದರೆ ಇನ್ನು ಕೆಲವರಿಗೆ ಹೋಗಿ ನೋಡಿ ಫಿಸಿಕಲಿ ಎಲ್ಲನೂ ಟಚ್ ಮಾಡಿ ಫೀಲ್ ಮಾಡಿ ಅಲ್ಲಿರುವಂತಹ ಜನ ಜಾತ್ರೆ ಎಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ ಮನಸ್ಸಿಗೆ. ಅದೊಂಥರ ಥೆರಪಿ ಅಂತಲೇ ಹೇಳ್ಬೋದು ಎಷ್ಟೋ ಜನರಿಗೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತುಂಬ ನಕ್ಕಿದ್ದೀನಿ, ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ದೀವಿ, ಹಾಗೆ ನಮ್ಮ ಶಾಪಿಂಗ್ ಅಭ್ಯಾಸಗಳನ್ನು ಕೂಡ ಗುರುತಿಸ್ಕೊಂಡಿದ್ದೀವಿ. ಶಾಪಿಂಗ್ ಅಂತಂದರೆ ಕೇವಲ ವಸ್ತುಗಳನ್ನು ಖರೀದಿಸೋದಲ್ಲ, ಕೆಲವೊಮ್ಮೆ ಅದು ಸಂತೋಷ, ಅವಶ್ಯಕತೆ, ಹಾಗೆ ಕೆಲವೊಮ್ಮೆ ಮರೆಯಲಾಗದಂತಹ ಅನುಭವಗಳನ್ನು ಕೂಡ ಖಂಡಿತವಾಗಿಯೂ ಕೊಡುತ್ತೆ. ಇಷ್ಟೊತ್ತು ನನ್ನ ಜೊತೆ ಇದ್ದು ನನಗೆ ಸಂದೇಶವನ್ನು ಕಳಿಸಿದಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. ಸರಿಯಾಗಿ 6:05 ನೀವೆಲ್ಲರೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳ್ತೀರಾ. ಅದಾದ ಮೇಲೆ 6:10 ಕನ್ನಡ ರತ್ನಭಂಡಾರ ಕಾರ್ಯಕ್ರಮ, 6:20 ಸಂಸ್ಕೃತದಲ್ಲಿ ವಾರ್ತೆಗಳು, ಹಾಗೆ 6:30 ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ಅದಾದ ಮೇಲೆ ಪ್ರದೇಶ ಸಮಾಚಾರ 6:40, 6:50 ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿ ಬರುತ್ತೆ. ನೀವು ಎಲ್ಲೂ ಹೋಗದೆ ಟ್ಯೂನ್ ಮಾಡಿರಿ FM Rainbow 101.3 MHz.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ 2-ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
2: ಎಲ್ಲವೂ ಚೆನ್ನಾಗೇ ಓಡ್ತಿದೆ ಅಲ್ವಾ?
1: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ಮ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಿ ಅಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: 14ನೇ ತಾರೀಖು. ರಸ್ತೆ ಬದಿಯಲ್ಲಿ ತಮ್ಮ ಪಾಡಿಗೆ ತಾವು ಸಸಿ ನೆಟ್ಟು ಸಂತೋಷಪಟ್ಟವರು. ಶ್ರಮಕ್ಕೆ ಯಾವತ್ತೂ ಪುರಸ್ಕಾರ ಇದೆ ಅನ್ನುವುದಕ್ಕೆ ನಿದರ್ಶನರಾದವರು. ರಾಜ್ಯೋತ್ಸವ, ನಾಡೋಜ, ಪದ್ಮಶ್ರೀ ಪ್ರಶಸ್ತಿಗಳ ಜೊತೆಗೆ ಹಲವಾರು ಅಂತಾರಾಷ್ಟ್ರೀಯ ಮನ್ನಣೆಗಳು ಅವರನ್ನು ಅರಸಿ ಬಂದವು. ಸಾಲು ಮರದ ತಿಮ್ಮಕ್ಕ ಅವರ ಅನುಭವದ ಮಾತುಗಳು.
1: ಗುಬ್ಬಿ ಹೊಸಳ್ಳಿ ತಾಲೂಕಿನಲ್ಲಿ ನಾವು ಹುಟ್ಟಿ ಬೆಳೆದಿದ್ದು. ಚಿಕ್ಕ ರಂಗಯ್ಯ ತಂದೆ ಹೆಸರು, ಇಜ್ಜಿಯಮ್ಮ ಅವರು ಇಷ್ಟು ಮಕ್ಕಳನ್ನ, ಆರು ಮಕ್ಕಳನ್ನ ಆಡದಂತ ತಾಯಿ. ಮೂರು ಜನ ಹೆಣ್ಣು, ಮೂರು ಜನ ಗಂಡು. ನಮ್ಮ ಎರೆ ಅಕ್ಕ ಒಬ್ಬಳಿದ್ರು, ಅವ್ರ ಹಿಂದೆ ನಾನು ಹುಟ್ಟಿ, ನನ್ನ ಹಿಂದೆ ಮೂರು ಜನ ಗಂಡು ಮಕ್ಕಳು, ಒಬ್ಬಳೇ ತಂಗಿ. ತಂದೆ ಅವರು 9 ವರ್ಷದ ಮಗನಾಗ ಹೋಗಿ ಸಂಬಳಕ್ಕೆ ಸೇರಿದ್ದಂತೆ ಕಂಡವ್ರ ಮನೆಗೆ. ಅವ್ರು ಸಂಬಳಕ್ಕೆ ಹೋಗೋದು, ರಾತ್ರಿ ಹೊತ್ತು ಬರೋದು, ಅಲ್ಲಿ ಊಟ ತಿಂದ್ರು ತಿಂದು ತಿಂದು ರೈಲ್ವೆ ಇಲ್ಲ. ಈ ಥರ ಬಾಳ್ಬಿಟ್ಟು ಮಕ್ಕಳನ್ನೇನು 6 ಜನ ಮಕ್ಕಳನ್ನ ಆಡಿದ್ಬಿಟ್ರು, ಪಡೆದ್ಬಿಟ್ರು. ಕೂಲಿ ಮಾಡಿ ಮಕ್ಕಳು ಸಾಕಿದ್ರು. ಯಾರು? ಇಜ್ಜಿಯಮ್ಮ. ನಮ್ಮ ನಾದಿನಿ ಮದುವೆಗೆ ಬಂದವ್, ಮದುವೆ ತೀರ್ಸ್ಕೊಳಕ್ಕೆ ನಮ್ಮ ಅಪ್ಪನೂ ಬಂದಿದ್ರು. ನಮ್ಮಪ್ಪ ಅವರು ಬಂದು ಕೇಳಿದ್ರು, ಗಣ್ಣವರೇ ಕೇಳಿದರು, ಈ ಅಮ್ಮ ನಮಗೆ ಕೊಟ್ಬಿಡಿ, ನಾವು ಮದುವೆ ಮಾಡ್ಕೊಂತೀವಿ ಅಂತ ಕೇಳಿದರು. ಆಮೇಲೆ ನಮ್ಮ ನಾದಿನಿ ಮದುವೆ ಮಾಡ್ಕೊಂಡು ನಾವು ಅವ್ರು ಕೇಳಿದ ಮಾತಿಗೆ ಬೆಳಿಗ್ಗೆಲೇ ನಮಗೆ ನಮ್ಮ ಹೆಣ್ಣು ಒಪ್ಕೊಂಡು, ನಮ್ಮನ್ನೇನು ಕೇಳಲಿಲ್ಲ, ಅವ್ರವರೇ ಮಾತಾಡ್ಕೊಂಡು ಒಪ್ಪಂದ ಮಾಡ್ಕೊಂಡ್ರು. ಅವಾಗ ಮದುವೆ ಏರ್ಪಾಡು ಮಾಡಿದ್ರು. ನಮ್ಮ ಅತ್ತೆಯರ ಅಣ್ಣ, ಅವ್ರ ತಮ್ಮ ತಮ್ಮನೆಯಣ್ಣರು ಎಲ್ಲ ಬಂದು ನಿಂತ್ಕೊಂಡು ಮದುವೆ ಮಾಡಿದ್ರು. 16 ವರ್ಷಕ್ಕೆ ಮೈನರು ಆದಿತ್ತು, 20 ವರ್ಷಕ್ಕೆ ಮದುವೆ ಆಯಿತು. 25 ವರ್ಷದ ತಕ್ಕಲು ಮಕ್ಕಳು ಭಾಗ್ಯ ಪಡೆಯಲಿಲ್ಲ, ಕೂಲಿ ಮಾಡ್ತಿರ್ಲಿಲ್ಲ. ನಾನು ಬಂದಮೇಲೆ ಅವ್ರು ಕೂಲಿ ಮಾಡೋ ತಿಪ್ಪಿಸ್ಬಿಟ್ಟು ಅವ್ರು ಮಾಡೋ ಕೆಲಸ ನಾನೇ ಮಾಡ್ಯಾನೆ. ಗಂಡಸು ಗಂಡಸೆ, ಹೆಂಗಸು ಹೆಂಗಸೆ. ಮೇಣಿ ಮೇಲೆ ಕೈ ಇಕ್ಕೊಂಡು ಹೊಲ ಊತಿಲ್ಲ, ಗಾಡಿ ಮೇಕೆ ಮೇಲೆ ಕುತ್ಕೊಂಡು ಗಾಡಿ ಹೊಡೆದಿಲ್ಲ, ಕೆಲಸ ಎಲ್ಲ ಮಾಡಿಬಿಟ್ಟಿದ್ದೆ. ಗುದ್ಲಿ ತೆಗ್ದಿದ್ದೀನಿ, ಹೊಲ ಮಠ ತೆಗ್ದಿದ್ದೀನಿ, ಗದ್ದೆ ಮಠ ತೆಗ್ದಿದ್ದೀನಿ, ಕೋರ್ ಸರಂಡಿ ತೆಗ್ದಿದ್ದೀನಿ. ಈ ದೊಡ್ಡ ದೊಡ್ಡ ಮಠಗಳೆಲ್ಲ ಮನೆಗಳು, ಇಟ್ಕೆ ಹಾಕ ಕೆಲಸ, ಇಟ್ಕೆ ಮಣ್ಣೋರ ಕೆಲಸ, ಇಟ್ಕೆ ಹೊರ ಕೆಲಸ, ಗೂಡು ಕಟ್ಟೆ ಕೆಲಸ, ಕುತ್ತಾಕೋದು, ಎಲ್ಲ ಕೆಲಸ ಇಂಥ ಕೆಲಸ ಬರಲ್ಲ ಅಂದಿಲ್ಲ ಸರ್. 25 ವರ್ಷ ಮಕ್ಕಳು ಭಾಗ್ಯ ಪಡೀಲಿಲ್ವಲ್ಲ, ಅದಕ್ಕೆ ರಾತ್ರಿ ಎಲ್ಲ ಯೋಚನೆ ಮಾಡ್ಯವ್ರೆ. ಯೋಚನೆ ಮಾಡಿ ಹಿಂಗೆ ಇದ್ರೆ ನಮಗೆ ಯಾವುದೋ ಬೆಲೆ ಮರ್ಯಾದೆ ಸಿಕ್ಕಲ್ಲ, ಅವ್ರಿಗೂ ಬೇಜಾರಾಯಿತು. ಜನದ ಕೈಲೆಲ್ಲ ಕೇಳೋ ಕೆಟ್ಟ ನೋಡಿ ಮಾತು ಕೇಳೋದಾಯ್ತು ಅಂದ್ಬಿಟ್ಟು ಮರನಾದರೂ ಹಾಕಿ ಬೆಳೆಸಿ ಪಡೆಯೋಣ ಅಂತ ಅವ್ರು ಪಡೆದಿರೋದು ಸ್ವಾಮಿ. ಅವರು ನಾವು ಕೂಡ ಸೇರಿ 4 ಕಿಲೋಮೀಟ್ರ್ ಮರ ಹಾಕಿ ಬೆಳೆಸಿ ಬೆಳಗ್ಗೆ ಎದ್ದುಬಿಟ್ಟು ಯೋಚನೆ ಮಾಡಿ ಚಿಂತೆ ಮಾಡಿ ಬೆಳಗ್ಗೆ ಎದ್ದೋಗಿ ಹಳೆ ರೋಡ್ ಇತ್ತು, ರೋಡು ಆ ರೋಡ್ನಾಗೆ ಒಂದು 3-4 ಮರ ಇದ್ದು ಅದರೊಳಗೇನೆ ಗಾಡಿ ಹುಡ್ಕೊಂಡು ಹಸುಗಳಿದ್ದ ಒಂದು ಜೊತೆ ಹಸುಗಳು ಹಿಡ್ಕೊಂಡು ಗಾಡಿ ಹುಡ್ಕೊಂಡು ಪಟ್ಟೆ ಗಾಡಿನ ಅವ್ರ ಮುಂದೆ ಹೋದ್ರು, ನಾನು ಹಿಂದೆ ಹೋದೆ. ಕೊಡಲಿ ಮಚ್ಚಿ ಹಾಕ್ಕೊಂಡೋಗಿದ್ರು, ಹಿಂದೆ ಹೋಗಿ ಹಸುಗಳು ಮೇಯಕ್ಬಿಟ್ರು. ಅವರು ಮರಕತ್ತಿ ಅವ್ರಿಗೆ ಬೇಕಾದ ಕಡ್ಡಿ ಕಡಿದು ಕೆಳಕ್ಕೆ ಹಾಕಿ ತಳ್ದಾಗ ಬೇರಿಲ್ಲ ಅಂಥ ಕಡ್ಡಿಗಳು. ಒಂದು 10 ಗೋಣಿ ಹೊಡೆದು, 10 ಗೋಣಿಗೂ 10 ಕಡ್ಡಿ ಕಡಿದು, ಅವರು ಒಂದು 6 ಗೋಣಿಗೆ 5 ಗೋಣಿಗೆ ಅವರು ಹಾಕಿರು, ನಾನೊಂದು 5-6 ಗೋಣಿಗೆ ನಾನು ಹಾಕಿದೆ. ಬುಡಕ್ ಮಣ್ಣು ತೆಳ್ದಾಗ ಬಿಟ್ಬಿಟ್ಟು ಬೆಳಿಗ್ಗೆನ ನಮ್ಮ ಯಜಮಾನ್ರು ಹೋಗಿ ಪಾತಿ ಮಾಡ್ಕೊಂಡು ಬರೋದು, ಅವ್ಕೆ ನೀರು ಹಾಕಿ ಪಾತಿ ಮಾಡ್ಕೊಂಡು ಬರೋರು. ಕುಂಬಾರರು ಇದ್ರು ಅಲ್ಲಿ, ಕುಂಬಾರ ಮನೆ ತಗೊಂಡೋಗಿ ಅವ್ರಿಗೊಂದು ಜೊತೆ ನನಗೊಂದು ಜೊತೆ ಗಡಿಗೆ ತಗೊಂಬಂದ್ರು, ಮಣ್ಣು ಗಡಿಗೆ ಅವ್ರಿಗೊಂದು ಜೊತೆ ನನಗೊಂದು ಜೊತೆ ತಗೊಂಬಂದರು. ಅವರು ನಾವು ಇವರು ಸೇರಿಕೊಂಡು ಅಲ್ಲಿ ಊರು ಒಳಗೆ ಒಂದು ನಾವು ಕುಡಿಯೋ ನೀರನ್ನು ಬಳಸೋ ಬಾವಿ ಇತ್ತು, ಬಾವಿ ಒಳಗೂ ಸೇರಿಕೊಂಡು ತಗೊಂಡೋಗಿ ಅವರು ಅಡ್ಡೆಗೆ ಉಯ್ಯೋರು. ನಾನು ಸೊಂಟದ ಮ್ಯಾಗೊಂದು ಹೊತ್ಕೊಂಡು ನಾನು ಇನ್ನೊಂದು ಗುಣಿಗೆ ಬಾವಿಯಿಂದ ಹೊತ್ತು ಇದೋ. ಆಮ್ಯಾಕೆ ಕೆಳಗೊಂದು ಕೆಳಕ್ಕೆ ಒಂದು ತೊರೆ ಇತ್ತು, ಹೊಸ ತೆಮ್ಮೆನಹಳ್ಳಿ ಕೆರೆ ಅಂತ, ಆ ಕೆರೆ ನೀರು ಓತಾಯಿತು. ಆ ಕೆರೆ ನೀರನ್ನ ಹೊಳೆ ಒಳಗೂ ತಗೊಂಡೋಗಿದ್ದು. ಆಮೇಲೆ ಒಂದು ರಾಮರಾಯರ ಕಟ್ಟೆ ಅಂತ ಇತ್ತು, ಕಟ್ಟೆಯಿಂದಲೂ ಹೋಗಿದ್ದು. ಆಮೇಲೆ ಮುಂದಕ್ಕೆ ಹೋದವು, ತೋಪಯ್ಯನವ್ರ ಬಾವಿ ಕಲ್ಲಾಣಿ ಇತ್ತು, ಅಲ್ಲಿಂದಲೂ ಹೋಗಿದ್ದು. ಅಲ್ಲಿಂದ ತಗೊಂಡು ಹೋಗಿದ್ದು ಹೋಗಿದ್ದು ಹೋಗಿದ್ದು 1 ವರ್ಷ 10 ಕಡ್ಡಿ ಆಯ್ತು, 1 ವರ್ಷ 15 ಆಯ್ತು, 1 ವರ್ಷ 20 ಆಯ್ತು, 1 ವರ್ಷ 25 ಹಾಕ್ಯಂಬಂದು 10 ವರ್ಷ ತಗೊಳ್ಳು ಹಾಕಿ 10 ವರ್ಷದ ಮೇಲೆ ಅಲ್ಲಿ ನಿಲ್ಲಿಸ್ಬಿಟ್ರು. ಸಾಯನ್ನು ಚಿಕ್ಕ ಮಕ್ಕಳು ಪಾದಕ್ಕೆ ನಮಸ್ಕಾರ ಮಾಡ್ತಾರೆ, ಚಿಕ್ಕ ಮಕ್ಕಳೂ ಕೂಡ. ಅದಕ್ಕೆ ಆಯ್ತಪ್ಪ ಚೆನ್ನಾಗಿ ಓದ್ಬಿಡಿ, ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಸಂತೋಷ ಸಿಗ್ತದೆ, ತಂದು ಚೆನ್ನಾಗಿ ಓದಿ ಅಂತ ಮಕ್ಕಳಿಗೂ ಮುದ್ದಾಡಿ ಹೇಳ್ತೀನಿ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಲು ಮರದ ತಿಮ್ಮಕ್ಕ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ವಿಜಯಪುರದ ಕಟ್ಟೆ ಗುರುರಾಜ್ ಓದುತ್ತಿರುವವರು ಎಚ್ ಪಿ ಸೌಮ್ಯ. ಪ್ರಿಯ ಶ್ರೋತೃಗಳೇ, ನೀವೆಲ್ಲ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನಸ್ಸುಗಳ ಮಾತು ಮಧುರ. ಇಷ್ಟು ದೊರಕಿದರೆ ಮತ್ತಷ್ಟು ಬೇಕು ಅನ್ನುವಂಥ ಆಸೆ, ಅಷ್ಟು ದೊರಕಿದರೆ ಮಗದಷ್ಟು ಬೇಕು ಅನ್ನುವಂಥ ಆಸೆ, ಕಷ್ಟ ಬೇಡ ಅನ್ನೋ ಆಸೆ, ಕಡು ಸುಖವ ಕಾಣುವಂಥ ಆಸೆ, ನಷ್ಟ ಜೀವನದ ಆಸೆ. ಪ್ರೀತಿ ವಿಶ್ವಾಸ ತೋರಿಸುವಾಗ, ಸ್ನೇಹ ಗೌರವವನ್ನು ಪ್ರಕಟಿಸುವಾಗ ಯಾವುದೇ ಷರತ್ತು ಬೇಡ. ಲಾಭ ನಷ್ಟದ ಲೆಕ್ಕಾಚಾರ ಅಂತೂ ಬೇಡವೇ ಬೇಡ. ಸ್ವಾರ್ಥದ ಸೋಂಕಿನಲ್ಲಿ ಪ್ರೀತಿ ಅತ್ಯಂತ ಶ್ರೇಷ್ಠ ಹಾಗೂ ಆನಂದದಾಯಕವಾದಂಥದ್ದು. ಇದು ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ನಿಮ್ಮ ಜೊತೆ ಆಗ್ತಾ ಇರೋದು ತೇಜಾ.

ಮನಸ್ಸುಗಳ ಮಾತು ಮಧುರ. ಇಷ್ಟು ದೊರಕಿದರೆ ಮತ್ತಷ್ಟು ಬೇಕು ಅನ್ನೋಂಥ ಆಸೆ, ಅಷ್ಟು ದೊರಕಿದರೆ ಮಗದಷ್ಟು ಬೇಕು ಅನ್ನೋಂಥ ಆಸೆ, ಕಷ್ಟ ಬೇಡ ಅನ್ನೋ ಆಸೆ, ಕಡು ಸುಖವ ಕಾಣುವಂಥ ಆಸೆ, ನಷ್ಟ ಜೀವನದ ಆಸೆ. ಪ್ರೀತಿ ವಿಶ್ವಾಸ ತೋರಿಸುವಾಗ, ಸ್ನೇಹ ಗೌರವವನ್ನು ಪ್ರಕಟಿಸುವಾಗ ಯಾವುದೇ ಷರತ್ತು ಬೇಡ. ಲಾಭ ನಷ್ಟದ ಲೆಕ್ಕಾಚಾರ ಅಂತೂ ಬೇಡವೇ ಬೇಡ. ಸ್ವಾರ್ಥದ ಸೋಂಕಿನಲ್ಲಿ ಪ್ರೀತಿ ಅತ್ಯಂತ ಶ್ರೇಷ್ಠ ಹಾಗೂ ಆನಂದದಾಯಕವಾದಂಥದ್ದು. ಇದು ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ನಿಮ್ಮ ಜೊತೆ ಆಗ್ತಾ ಇರೋದು ತೇಜ. ಹೇ ಮನಸ್ಸೇ, ಒನ್ಸ್ ಅಗೇನ್ ರಿಲ್ಯಾಕ್ಸ್ ಪ್ಲೀಸ್. ಹೌದು, ಸಾಕಷ್ಟು ನಡೆದಿದೆ ಈ ದಿನದಲ್ಲಿ. ಹಲವಾರು ಜನ ಮಾತಾಡಿರಬಹುದು ಅಥವಾ ಹಲವಾರು ಜನ ಮಾತು ಬಿಟ್ಟಿರಬಹುದು. ಎಲ್ಲದರ ನೆನಪು ಮರುಕಳಿಸ್ತಾ ಇರಬಹುದು. ಮನಸ್ಸಿಗೆ ಇದು ಭಾರ ಅನ್ನಿಸ್ಬಹುದು. ಆದರೆ ಒಂದು ಕ್ಷಣ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ನೋಡಿ. ನಿಮಗೆ ನೀವೇ ಪ್ರಮುಖರು. ಯಾರು ಏನೇ ಹೇಳಿದ್ರೂ ಪರವಾಗಿಲ್ಲ, ನೀವು

0: ಮಾತ್ರ ನಿಮ್ಮನ್ನು ನೀವು ಬಿಟ್ಕೊಡ್ಬಾರದು. ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ, ನಿಮ್ಮ ಮನಸ್ಸಿಗೆ ನೀವೇ ಸಾಂತ್ವನವನ್ನ ಹೇಳಿ.
1: Thank you.

ನಿರ್ಮಲ ಪ್ರೀತಿ ಗೌರವಕ್ಕೆ ಬೆಲೆ ಕಟ್ಟಲಾಗದು. ಅದನ್ನ ಕೊಡೋರು ಪಡೆಯುವವರು ಅಪಾರ ಆನಂದವನ್ನ ಅನುಭವಿಸ್ತಾರೆ, ಆರೋಗ್ಯವಂತರಾಗಿರ್ತಾರೆ. ನಕಾರಾತ್ಮಕ ಭಾವನೆಗಳು ಅವರನ್ನು ಬಾಧಿಸೋದಿಲ್ಲ. ಎಲ್ಲರ ಪ್ರೀತಿ ಫಲಿಸಲಿ, ಸದಾಕಾಲ ಖುಷಿಯಾಗಿರಿ. ಇದಾಗಿತ್ತು ಇವತ್ತಿನ ಮನಸ್ಸುಗಳ ಮಾತು ಮಧುರ. ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ತೇಜ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಬಿ ಜಿರಾಮ್ಜಿ ಅಡಿ ದಾಖಲೆಯ 2,04,000 ಮಾನವ ದಿನ ಸೃಜನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಖೈದಿಗಳು ತಯಾರಿಸಿದ ಉತ್ಪನ್ನಗಳ ಮಾರುಕಟ್ಟೆ ವಿಸ್ತರಣೆಗೆ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ನೂತನ ರಾಜ್ಯಪಾಲರಾಗಿ ಇದೇ ಶುಕ್ರವಾರ ಲೋಕಭವನದಲ್ಲಿ ಡಾಕ್ಟರ್ ಸುಧಾ ಯಾದವ್ ಪ್ರಮಾಣ ವಚನ. ಮೈಸೂರು ದಸರಾ ಈ ಬಾರಿ ಪ್ರಶಾಂತ ಆನೆಗೆ ಅಂಬಾರಿ ಹೊತ್ತು ಜಂಬೂ ಸವಾರಿ ಮುನ್ನಡೆಸುವ ಹೊಣೆ. ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹರಿಸಲು ಎಸ್ಎಪಿ ದರ ನಿಗದಿಪಡಿಸುವಂತೆ ಸಂಸದ ಬಸವರಾಜ

0: ಬೊಮ್ಮಾಯಿ ಆಗ್ರಹ. ರಣಜಿ ಟ್ರೋಫಿ ಕರ್ನಾಟಕ ಆಂಧ್ರಪ್ರದೇಶ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಗ್ರಾಮೀಣ ಉದ್ಯೋಗ ಖಾತ್ರಿ ವಿಬಿ ಜಿರಾಮ್ಜಿ ಅಡಿಯಲ್ಲಿ ಜುಲೈ 1 ನಿನ್ನೆಯವರೆಗೆ ದಾಖಲೆಯ 2,04,00,000 ಮಾನವ ದಿನ ಉದ್ಯೋಗ ಸೃಜಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಮನ್ರೇಗಾ ಅಡಿಯಲ್ಲಿ ಕಳೆದ ವರ್ಷ ಇದೇ ಅವಧಿಯಲ್ಲಿ 1,71,00,000 ಮಾನವ ದಿನ ಸೃಜನೆಯಾಗಿತ್ತು. ಈ ಬಾರಿ ಎಲ್ನಿನೋ ಪ್ರಭಾವದಿಂದ ಮಳೆಯ ಕೊರತೆಯಾಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಬಡವರಿಗೆ, ದಲಿತರಿಗೆ, ವಂಚಿತ ಮತ್ತು ಭೂರಹಿತ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಒದಗಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟಾರೆ 24,00,000 ಮಾನವ ದಿನ ಸೃಜಿಸಲಾಗಿದ್ದು ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಬೀದರ್ 21,00,000 ಮಾನವ ದಿನ, ಕೊಪ್ಪಳ 18,00,000 ಮಾನವ ದಿನ ಸೃಜಿಸುವುದರೊಂದಿಗೆ 2 ಮತ್ತು 3 ಸ್ಥಾನದಲ್ಲಿವೆ. ರಾಜ್ಯದಲ್ಲಿ ಮನ್ರೇಗಾ ಅಡಿಯಲ್ಲಿ ವಿತರಿಸಲಾಗಿದ್ದಂತಹ ಜಾಬ್ ಕಾರ್ಡ್ಗಳ ಇಕೆವೈಸಿಯನ್ನು ಮಾಡುವುದರ ಜೊತೆಗೆ ಜಾಬ್ ಕಾರ್ಡ್ ಮೇಳ ನಡೆಸಿ ಹೊಸ ಜಾಬ್ ಕಾರ್ಡ್ಗಳನ್ನು ವಿತರಿಸಲು ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ಗುಳೆ ಹೋಗುತ್ತಿದ್ದಂತಹ ನೂರಾರು ಕುಟುಂಬಗಳು ಇರುವ ಸ್ಥಳದಲ್ಲಿಯೇ ಉದ್ಯೋಗ ಪಡೆಯಲು ಅನುಕೂಲವಾಗಿದೆ. ಈ ವರ್ಷದಲ್ಲಿ ಹೊಸದಾಗಿ 87,164 ಅಧಿಕ ಜಾಬ್ ಕಾರ್ಡ್ ವಿತರಿಸಲಾಗಿದೆ ಎಂದು ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದ ಕಾರಾಗೃಹಗಳಲ್ಲಿ ಖೈದಿಗಳಿಂದ ತಯಾರಿಸಲಾಗುತ್ತಿರುವಂತಹ ವಿವಿಧ ಉತ್ಪನ್ನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿ ಆಕರ್ಷಕ ಪ್ಯಾಕೇಜಿಂಗ್ನೊಂದಿಗೆ ಮಾರುಕಟ್ಟೆ ವಿಸ್ತರಣೆಗೆ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ಕಾರಾಗೃಹ ಅಭಿವೃದ್ಧಿ ಮಂಡಳಿಯ ಸಭೆಯಲ್ಲಿ ಮಾತನಾಡಿದ ಅವರು, ಖೈದಿಗಳ ಕೌಶಲ್ಯಾಭಿವೃದ್ಧಿ ಮತ್ತು ಪುನರ್ವಸತಿಗೆ ಪೂರಕವಾದಂತಹ ಚಟುವಟಿಕೆಗಳನ್ನು ಬಲಪಡಿಸಬೇಕು ಮತ್ತು ತಯಾರಿಸಿದಂತಹ ಉತ್ಪನ್ನಗಳಿಗೆ ಸ್ಥಿರವಾದ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವಂತಹ ಹರಿಯಾಣ ಮೂಲದ ಡಾ ಸುಧಾ ಯಾದವ್ ಇದೇ ಶುಕ್ರವಾರ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಲೋಕಭವನದಲ್ಲಿ ಬೆಳಗ್ಗೆ 10 ಏರ್ಪಡಿಸಲಾಗಿರುವಂತಹ ಸರಳ ಸಮಾರಂಭದಲ್ಲಿ ನೂತನ ರಾಜ್ಯಪಾಲರಿಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂ ಭಕ್ರು ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಿಕಟಪೂರ್ವ ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್, ಸಂಪುಟದ ಸಚಿವರು, ಪ್ರತಿಪಕ್ಷಗಳ ನಾಯಕರಿಗೆ ಆಹ್ವಾನವನ್ನು ನೀಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದಂತಹ ಜಂಬೂ ಸವಾರಿಯಲ್ಲಿ ಚಿನ್ನದ ಹಂಬಾರಿ ಹೊರುವ ಜವಾಬ್ದಾರಿಯನ್ನು ಈ ಬಾರಿ ಪ್ರಶಾಂತ ಆನೆಗೆ ವಹಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆನೆಗಳ ಆರೋಗ್ಯ ಮತ್ತು ಸಾಮರ್ಥ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿ ಒಟ್ಟು 13 ಆನೆಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ.
1: ದಸರಾ ಮಹೋತ್ಸವದ ಕೊನೆ ದಿವಸ ಜಂಬೂ ಸವಾರಿ ನಡೆಯುತ್ತೆ. ಅಂಬಾರಿಯನ್ನ ಹೊತ್ಕೊಂಡು ಹೋಗಬೇಕಾದಂಥ ಆನೆನ ಆಯ್ಕೆ ಮಾಡೋದು ಕೂಡ ಬಹಳ ಒಂದು ವಿಶೇಷವಾದಂಥ ಪ್ರಕ್ರಿಯೆ. ಬಹಳ ಜಾಗರೂಕತೆಯಿಂದ ಆ ಆನೆಗಳು 1 ಕಾಲ ತಾಲೀಮು ಕೊಟ್ಟು ಆ ತಾಲೀಮು ಮತ್ತು ತರಬೇತಿ ಸಮಯದಲ್ಲಿ ಆನೆಗಳ ಬಿಹೇವಿಯರ್ ಅನ್ನು ಕೂಡ ನೋಡಿ ಯಾವುದು ಅತ್ಯಂತ ಸೂಕ್ತವಾದಂಥ ಆನೆಯಾಗಿರುತ್ತೆ ಅದನ್ನು ಯಾವುದು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳು ಆಯ್ಕೆ ಮಾಡ್ತಾರೆ. ಈ ಬಾರಿ 13 ಆನೆಗಳನ್ನು ಅವರು ಆಯ್ಕೆ ಮಾಡಿ ಅದಕ್ಕೆ ತರಬೇತಿ ಕೊಟ್ಟಿದ್ದರು. 13 ಆನೆಗಳ ಪೈಕಿ ಪ್ರಶಾಂತ ಅನ್ನೋ ಒಂದು ಆನೆಯನ್ನು ಈ ಬಾರಿ ಜಂಬೂ ಸವಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ಅಂಬಾರಿಯನ್ನು ಹೊರೋದಕ್ಕೆ ಆಯ್ಕೆಯನ್ನು ಮಾಡಲಾಗಿದೆ.
0: ಅತ್ಯಂತ ಶಾಂತ ಸ್ವಭಾವದ ಪ್ರಶಾಂತ ಆನೆಯು ಅರಣ್ಯಾಧಿಕಾರಿಗಳು ನೀಡಿದ ಎಲ್ಲ ತಾಲೀಮುಗಳಲ್ಲಿಯೂ ಯಶಸ್ವಿಯಾಗಿ ತೇರ್ಗಡೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಅಂಬಾರಿಯನ್ನು ಹೊತ್ತು ಸಾಕುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪ್ರಶಾಂತ ಆನೆಗೆ ಕುಂಕಿ ಆನೆಗಳಾಗಿ ರೂಪಾ ಮತ್ತು ಕಾವೇರಿ ಸಾತ್ ನೀಡಲಿವೆ. ಧನಂಜಯ ಆನೆಯನ್ನು ಮೀಸಲು ಅಂಬಾರಿ ಆನೆಯನ್ನಾಗಿ ಮತ್ತು ಗೋಪಿ ಆನೆಯನ್ನು ನೌಪತ್ ಆನೆಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಇದರೊಂದಿಗೆ ಮಹೇಂದ್ರ, ಏಕಲವ್ಯ ಮತ್ತು ಸುಗ್ರೀವ ಆನೆಗಳು ಸಾಲಾನೆಗಳಾಗಿ ಜಂಬೂ ಸವಾರಿಯಲ್ಲಿ ಹೆಜ್ಜೆ ಹಾಕಲಿವೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ದಸರೆಯ ವೈಭವದ ಜಂಬೂ ಸವಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಕೇರಳ ಮತ್ತು ತೆಲಂಗಾಣ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನು ನೀಡಲಾಗಿದ್ದು ಭಾಗಿಯಾಗಲು ಸಮ್ಮತಿ ಸೂಚಿಸಿದ್ದಾರೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕ ಪಬ್ಲಿಕ್ ಶಾಲೆಗಳ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ ತರಲಾಗುತ್ತಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ನಡೆದ ಮಕ್ಕಳ ದಸರಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ 1,250 ಕೆಪಿಎಸ್ ಶಾಲೆಗಳನ್ನು ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಕೆಪಿಎಸ್ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ಗುಣಮಟ್ಟದ ಶಿಕ್ಷಣ ಮತ್ತು ಅಗತ್ಯ ಸೌಲಭ್ಯಗಳನ್ನು ಹೊಂದಿರಲಿವೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶ

0: ವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿನ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸರ್ಕಾರ ಕೂಡಲೇ ಎಸ್ಎಪಿ ದರ ನಿಗದಿಪಡಿಸಬೇಕೆಂದು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬಿನ ಬೆಲೆ ನಿಗದಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿರುವ ರೈತರು ಎದುರಿಸುತ್ತಿರುವಂತಹ ಕೆಲವು ವಿಚಾರಗಳು ಸಮಂಜಸವಾಗಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಬ್ಬು ಬೆಳೆಯುವ ದೇಶದ ಸುಮಾರು 10-12 ರಾಜ್ಯಗಳಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಕಬ್ಬು ಬೆಳೆಗಾರರ ಹಿತರಕ್ಷಣೆ ಮಾಡುತ್ತಿವೆ. ರಾಜ್ಯ ಸರ್ಕಾರ ಕೂಡಲೇ ಎಸ್ಎಪಿ ದರ ನಿಗದಿ ಮಾಡಿ ಸಕ್ಕರೆ ಕಾರ್ಖಾನೆಗಳಿಗೆ ಆದೇಶ ಹೊರಡಿಸಬೇಕು ಎಂದು ಆಗ್ರಹಪಡಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಮತ್ತು ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016 ಆರಂಭವಾದಂತಹ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶದಾದ್ಯಂತ ದೊಡ್ಡ ಪರಿವರ್ತನೆಯನ್ನು ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಮೂಲಕ ಕೋಟ್ಯಂತರ ಕುಟುಂಬಗಳನ್ನು ಕಟ್ಟಿಗೆ ಒಲೆಯ ಹೊಗೆಯಿಂದ ಮುಕ್ತಗೊಳಿಸಲಾಗಿದೆ. 2026 ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಣೆ ಮಾಡಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014 14.51 ಕೋಟಿಯಿಂದ 2026 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯು ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22 ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26 ವರೆಗೆ ಸುಮಾರು 5ಕ್ಕೆ ಏರಿಕೆಯಾಗಿದೆ. ಇನ್ನು ಹವಾಮಾನ. ಮುಂದಿನ 5 ದಿನಗಳಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದಂತಹ ಬೆಳಗಾವಿ, ಗದಗ, ಧಾರವಾಡ, ಹಾವೇರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆದಂತಹ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ಎಲೈಟ್ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಕರ್ನಾಟಕ ಮೊದಲ ಇನ್ನಿಂಗ್ಸ್ನಲ್ಲಿ 224 ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ 337 ರನ್ನನ್ನು ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿತು. ಮೊದಲ ಇನ್ನಿಂಗ್ಸ್ನಲ್ಲಿ 418 ರನ್ ಗಳಿಸಿದ ಆಂಧ್ರಪ್ರದೇಶ ಎರಡನೆಯ ಇನ್ನಿಂಗ್ಸ್ನಲ್ಲಿ 5ನೇ ದಿನದಾಟದ ಅಂತ್ಯಕ್ಕೆ 4 ವಿಕೆಟ್ನಷ್ಟಕ್ಕೆ 104 ರನ್ ಗಳಿಸಿತು. ಪ್ರಥಮ ಇನ್ನಿಂಗ್ಸ್ ಮುನ್ನಡೆಯ ಆಧಾರದ ಮೇಲೆ ಆಂಧ್ರಪ್ರದೇಶ 3 ಅಂಕ ಪಡೆದರೆ ಕರ್ನಾಟಕ 1 ಅಂಕವನ್ನು ಪಡೆದುಕೊಂಡಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಗುರಿಯಾಗಿಸಿಕೊಂಡು ನಡೆದಿದೆ ಎನ್ನಲಾದಂತಹ ರಹಸ್ಯ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ದ ಎಚ್ ಡಿ ಕುಮಾರಸ್ವಾಮಿ ಮಾಡಿದ ಆರೋಪಗಳನ್ನು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯ ಸ್ವಾಮಿ ಖಂಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿ ಜಿರಾಮ್ಜಿ ಅಡಿ ದಾಖಲೆಯ 2,04,000 ಮಾನವ ದಿನ ಸೃಜನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಖೈದಿಗಳು ತಯಾರಿಸಿದ ಉತ್ಪನ್ನಗಳ ಮಾರುಕಟ್ಟೆ ವಿಸ್ತರಣೆಗೆ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ನೂತನ ರಾಜ್ಯಪಾಲರಾಗಿ ಇದೇ ಶುಕ್ರವಾರ ಲೋಕಭವನದಲ್ಲಿ ಡಾಕ್ಟರ್ ಸುಧಾ ಯಾದವ್ ಪ್ರಮಾಣ ವಚನ. ಮೈಸೂರು ದಸರಾ ಈ ಬಾರಿ ಪ್ರಶಾಂತ್ ಆನೆಗೆ ಅಂಬಾರಿ ಹೊತ್ತು ಜಂಬೂ ಸವಾರಿ ಮುನ್ನಡೆಸುವ ಹೊಣೆ. ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹರಿಸಲು ಎಸ್ಎಪಿ ದರ ನಿಗದಿಪಡಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ರಣಜಿ ಟ್ರೋಫಿ ಕರ್ನಾಟಕ ಆಂಧ್ರಪ್ರದೇಶ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಇದೆ 6:50. ನಿಮ್ಮೆಲ್ಲರೂ ಟ್ಯೂನ್ ಮಾಡಿರೋದು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ವಿ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ವಿ ಅನ್ನೋ ಕುತೂಹಲ ನಿಮಗಿದ್ರೆ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ನಾನು ಹೇಳ್ತೀನಿ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹಾಗಾದರೆ ನವರಾತ್ರಿ ಶುರುವಾಗಿದೆ, ಎಲ್ಲೆಲ್ಲೂ ಇವತ್ತು 4th ನವರಾತ್ರಿಯ 4th ಇವತ್ತು. ಸೊ ನವರಾತ್ರಿ ಹಬ್ಬದಲ್ಲಿ ವಿಶೇಷ ಏನಂತಂದರೆ ಪ್ರತಿಯೊಂದು ದಿನಾನೂ ಒಂದೊಂದು ಬಣ್ಣಕ್ಕೆ ಹೋಲಿಸ್ತಾರೆ, ಒಂದೊಂದು ದೇವಿಗೆ ಅರ್ಪಿಸ್ತಾರೆ. ಸೊ ಇವತ್ತಿನ ಬಣ್ಣ ನೀಲಿ. ಸೊ ನವರಾತ್ರಿಯ ನೀಲಿಯ ಬಣ್ಣದ ಬಗ್ಗೆ ವಿಶೇಷ ರೇಡಿಯೋ ಕಾರ್ಯಕ್ರಮ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ. ನೀಲಿ ಬಣ್ಣ ಅಂತಂದರೆ ನೀವು ಬಹುಶಃ, ನಾನು ಇವತ್ತು ಸ್ಟುಡಿಯೋಗೆ ಬರಬೇಕಾದ್ರೆ ತುಂಬ ಕಡೆ ತುಂಬ ಜನರನ್ನು ನೋಡಿದೆ, ಆಫೀಸ್ಗಳಿಂದ ಹೊರಗಡೆ ನಿಂತಿರೋರೆಲ್ಲ ಬ್ಲೂ ಕಲರ್ ಡ್ರೆಸ್ ಅಥವಾ ಬ್ಲೂ ಕಲರ್ ಸೀರೆ ಅಥವಾ ಏನೋ ಒಂದು ಬ್ಲೂ ಕಲರ್ ಅಟೈರ್ ಹಾಕ್ಕೊಂಡಿರೋದು, ಹಾಗೆ ಬಸ್ಗಳಲ್ಲಿ ಸುಮಾರು ಜನ ಬ್ಲೂ ಕಲರ್ ಹಾಕ್ಕೊಂಡಿರೋದನ್ನು ನೋಡಿದೆ, ಹಾಗೆ ರಸ್ತೆ ಮೇಲೆ ಹೋಗ್ತಾ ಇರೋರು ಸುಮಾರು ಜನ ಬ್ಲೂ ಅಲ್ಲಿ ನೋಡಿದೆ. ಸೊ ಹೀಗೆ ನೀವು ಕೂಡ ಸಾಕಷ್ಟು ಜನ ನೀಲಿ ಬಣ್ಣದಲ್ಲಿ ನೋಡಿರ್ತೀರಾ. ನವರಾತ್ರಿಯ ಸಂಭ್ರಮದಲ್ಲಿ ಪ್ರತಿಯೊಂದು ಬಣ್ಣಕ್ಕೂ ಕೂಡ ಅದರದೇ ಆದಂತಹ ವಿಶೇಷತೆ ಇದೆ. ಇಂದು ನಮ್ಮ ಮಾತುಕತೆ ನೀಲಿ. ಆಕಾಶದ ವಿಶಾಲತೆ ಕಾಣಿಸುತ್ತೆ ಇದರಲ್ಲಿ, ಸಮುದ್ರದ ಆಳ ಕಾಣಿಸುತ್ತೆ, ಮನಸ್ಸಿನ ಶಾಂತಿ ಇದೆ, ಇವೆಲ್ಲವನ್ನು ನೆನಪಿಸುವಂತಹ ಬಣ್ಣ ಅಂತಂದರೆ ಅದು ನೀಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀಲಿ ಬಣ್ಣದ ಉಡುಪು, ಅದರ ಹಿಂದೆ ಇರುವಂತಹ ನಂಬಿಕೆಗಳು, ನೀಲಿ ಜೊತೆಗಿರುವಂತಹ ಒಂದಷ್ಟು ನೆನಪುಗಳು, ಹಾಗೆ ಒಂದಷ್ಟು ಮಾತಾಡ್ತಾ ಸಮಯವನ್ನ ಕಳೆಯೋಣ. 7:35 ಸನ್ಸೆಟ್ ಸುರಭಿ ಕಾರ್ಯಕ್ರಮ ನಿಮ್ಮೆಲ್ಲರಿಗಾಗಿ ಮೂಡಿ ಬರುತ್ತೆ. ಹಾಗೆ ನೀಲಿ ಅಂದಿದ ತಕ್ಷಣ ನನಗೆ ಫಸ್ಟ್ ಟಕ್ ಅಂತ ನೆನಪಾಗುವಂತಹ ಒಂದು ಜಾಗ ಅಂತಂದ್ರೆ ಸ್ಯಾಂಟೋರಿನಿ, ಗ್ರೀಸ್ನಲ್ಲಿರುವಂತಹ ಒಂದು ಸ್ಯಾಂಟೋರಿನಿ ಅನ್ನುವಂತಹ ಜಾಗ. ಸೊ ನೀಲಿ ಕಲ್ಲದ ನೀಲಿ ಬಣ್ಣದ ಒಂದು ಮನೆಗಳು, ಹೋಟೆಲ್ಗಳು ಎಲ್ಲವೂ ಕೂಡ ನೀಲಿ ಬಣ್ಣದಲ್ಲಿ ಇರುವಂತಹ ಒಂದು ಪಿಕ್ಚರ್ಸ್ ಕ್ಯೂ. ಹಾಗೆ ಎಲ್ಲೋ ಒಂದು ಕಡೆ ನೀವು ಬೆಟ್ಟದ ಮೇಲೆ ಕುತ್ಕೊಂಡು ಇಡೀ ಸಮುದ್ರ ಫುಲ್ ನೀಲಿ ಕಾಣಿಸ್ತಾ ಇರೋದನ್ನು ನೆನಪಾಗ್ತಾ ಇದೆ. ಹಾಗೆ ಸಮುದ್ರದ ಕೆಳಗೆ ಹೋದಾಗ ನೀವು ಕಾಣಿಸುವಂತಹ ಬಣ್ಣ ಅದು ಕೂಡ ನೀಲಿ. ಸೊ ಈ ರೀತಿ ನೀಲಿ ಅಂದಿದ ತಕ್ಷಣ ನನಗೆ ಸಾಕಷ್ಟು ವಿಚಾರಗಳು ತಲೆಗೆ ಬರುತ್ತೆ. ನಿಮ್ಗೇನನ್ಸುತ್ತೆ ನೀಲಿ ಬಣ್ಣದ ಬಗ್ಗೆ? ಇವತ್ತು ನವರಾತ್ರಿಯ ವಿಶೇಷ ನೀಲಿ ಬಣ್ಣ. ಸೊ ನೀವು ಹೇಗೆ ಈ ಬಣ್ಣಗಳನ್ನು ಆಚರಿಸ್ತಾ ಇದ್ದೀರಾ? ನೀವು ಇದೇ ಕಲರ್ ಬಟ್ಟೆಗಳನ್ನು ಹಾಕೊಳ್ತಾ ಇದ್ದೀರಾ ಅಥವಾ ಆಫೀಸ್ಗೆ ಹೋಗಬೇಕಾದ್ರೆ ಈ ಕಲರ್ ಬಟ್ಟೆಗಳನ್ನು ಹಾಕೊಳ್ತಾ ಇದ್ದೀರಾ? ನನ್ನ ಜೊತೆ ಹಂಚ್ಕೊಳ್ಬೋದು 9480909010013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ 2-ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
2: ಎಲ್ಲವೂ ಚೆನ್ನಾಗೇ ಓಡ್ತಿದೆ ಅಲ್ವಾ?
1: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಿ ಅಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಸನ್ಸೆಟ್ ಸುರಭಿ ಕಾರ್ಯಕ್ರಮ ಸಾಗ್ತಾ ಇದೆ. ನೀಲಿ ಬಣ್ಣವನ್ನು ನೋಡಿದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಏನು? ಆಕಾಶನ ಅಥವಾ ಸಮುದ್ರನ ಅಥವಾ ಕೃಷ್ಣನ ರೂಪನ ಅಥವಾ ನಮ್ಮಿಷ್ಟದ ನೀಲಿಯ ಉಡುಪ. ನೀಲಿ ಬಣ್ಣವನ್ನು ಸಾಮಾನ್ಯವಾಗಿ ಶಾಂತಿ, ವಿಶ್ವಾಸ, ಸ್ಥಿರತೆ ಮತ್ತು ವಿಶಾಲತೆಯ ಸಂಕೇತವಾಗಿ ನೋಡಲಾಗುತ್ತೆ. ನವರಾತ್ರಿಯಲ್ಲಿ ನೀಲಿ ಬಣ್ಣದ ಉಡುಪು ಧರಿಸೋದು ಅನೇಕ ಕಡೆಗಳ ಆಚರಣೆಯ ಭಾಗವಾಗಿದೆ. ನಿಮ್ಮ ವಾರ್ಡ್ರೋಬ್ನಲ್ಲಿ ನೀಲಿ ಬಣ್ಣದ ಬಟ್ಟೆಗಳು ಹೆಚ್ಚಿದೆಯಾ? ನಿಮಗೆ ಇಷ್ಟವಾದದ್ದು ಸ್ಕೈ ಬ್ಲೂನ ಅಥವಾ ರಾಯಲ್ ಬ್ಲೂನ? ಯೋಚನೆ ಮಾಡಿ, ಯೋಚನೆ ಮಾಡಿ. ನವರಾತ್ರಿ ಬಂತಂದಿದ್ದ ತಕ್ಷಣ ಹೆಣ್ಮಕ್ಕಳಿಗೆ ಸೀರೆ, ಲಂಗ ಬ್ಲೌಸು, ಚೂಡಿದಾರು, ಆಭರಣಗಳ ಸಂಭ್ರಮ. ನೀಲಿ ಬಣ್ಣದ ಸೀರೆಯೊಂದಿಗೆ ಸಿಲ್ವರ್ ಕಲರ್ ಆಭರಣಗಳು, ನೀಲಿ ಬಳೆಗಳು, ಸಣ್ಣ ಬಿಂದಿ, ಹಬ್ಬದ ಅಂದವೇ ಬೇಡ. ಇವತ್ತು ನೀವೇನಾದರೂ ನೀಲಿ ಕಲರ್ ಡ್ರೆಸ್ನ ಹಾಕ್ಕೊಂಡಿದ್ದೀರಾ? ನೀಲಿ ಸೀರೆನ ಅಥವಾ ನೀಲಿ ಚೂಡಿದಾರ್ ಹಾಕ್ಕೊಂಡಿದ್ದೀರಾ? ಯಾವುದು ನಿಮ್ಮ ಫೇವ್ರೆಟ್? ಹಾಗೆ ನೀಲಿ ಬಣ್ಣ ಮತ್ತು ನಮ್ಮ ಸಂಸ್ಕೃತಿಗೆ ಇರುವಂತಹ ಒಂದು ಕನೆಕ್ಷನ್ ಬಗ್ಗೆ ಮಾತಾಡೋಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನೀಲಿ ಬಣ್ಣಕ್ಕೆ ವಿಶೇಷವಾದಂತಹ ಸ್ಥಾನ ಇದೆ. ಶ್ರೀಕೃಷ್ಣನ ನೀಲವರ್ಣದ ರೂಪ ಭಕ್ತಿ ಮತ್ತು ಪ್ರೀತಿಯನ್ನು ನೆನಪಿಸಿದ್ರೆ ನೀಲಾಕಾಶವು ಅನಂತತೆಯ ಭಾವವನ್ನು ಮೂಡಿಸುತ್ತೆ. ನವರಾತ್ರಿಯ ಆಚರಣೆಗಳಲ್ಲಿ ಬಣ್ಣಗಳಿಗೆ ನೀಡುವ ಮಹತ್ವವು ಪ್ರದೇಶ ಮತ್ತು ಸಾಂಪ್ರದಾಯಿಕವಾಗಿ ಅನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ಕೆಲವು ಕಡೆ ದಿನಕ್ಕೊಂದು ಬಣ್ಣದ ಉಡುಪು ಧರಿಸುವ ಪದ್ಧತಿ ಇದೆ, ಇನ್ನು ಕೆಲವು ಕಡೆ ನವರಾತ್ರಿಯ ಕೊನೆಯ ದಿನ ಬಣ್ಣಗಳ ಬಟ್ಟೆಗಳನ್ನು ಹಾಕುವಂತಹ ಒಂದು ಪದ್ಧತಿ ಕೂಡ ಇದೆ. ನಿಮಗೆ ನೀಲಿ ಬಣ್ಣದ ಜೊತೆಗಿನ ನೆನಪು ಅಥವಾ ನವರಾತ್ರಿಯ ಬಣ್ಣದ ಜೊತೆಗಿನ ನೆನಪು ಹೇಗಿದೆ? ನೀಲಿ ಬಣ್ಣ ಭರವಸೆ ಮತ್ತು ಆಶಾವಾದದ ಸಂಕೇತ. ಕಪ್ಪು ಮೋಡಗಳು ಸುರಿದು ನೀಲಾಕಾಶ ಕಾಣಿಸಿಕೊಂಡಾಗ ಹೊಸ ಭರವಸೆ ಮೂಡುತ್ತೆ. ಕಷ್ಟದ ದಿನಗಳು ನಂತರವೂ ಬದುಕಿನಲ್ಲಿ ಬೆಳಕು ಮೂಡಬಹುದು, ಸಮಸ್ಯೆಗಳ ನಂತರ ಪರಿಹಾರ ದೊರೆಯಬಹುದು ಎನ್ನುವುದು ಆಶಾವಾದವನ್ನು ನೀಲಿ ಬಣ್ಣ ಸಂಕೇತಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ ಬಿ ಟಿ ಎಂ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನೀಲಿ ಬಣ್ಣ, ಎಸ್, ಬ್ಲೂ ಫೇವ್ರೆಟ್ ಕಲರ್ ಆಫ್ ಇನ್ಫಿನಿಟಿ ಶಿವ ಆ್ಯಂಡ್ ವಿಷ್ಣು. ಬ್ಲೂ ಸ್ಕೈ ಓಷನ್ ಇಸ್ ಆಲ್ಸೋ ಬ್ಲೂ. ಸಿ ವಿ ರಾಮನ್ಸ್ ಕ್ಯೂರಿಯಾಸಿಟಿ ಆಫ್ ಬ್ಲೂ ಕಲರ್ ಕಲರ್ ಸ್ಪೆಕ್ಟ್ರಮ್ ಬ್ರಾಟ್ ಹಿಮ್ ಅ ನೊಬೆಲ್ ಪ್ರೈಸ್. ಏಳು ಬಣ್ಣವು ಸೇರಿ ಸಂಗೀತವಾಯಿತು ಅಂತ ಹೇಳ್ತಾ ಇದ್ದಾರೆ. ಶ್ರೀನಿವಾಸ್ ಅವರು ಮಲ್ಲೇಶ್ವರಂನಿಂದ ಬಹಳ ಒಳ್ಳೆಯ ಸಂದೇಶವನ್ನು ಕಳಿಸುತ್ತೆ. ನಿಮ್ಗೇನಿಸುತ್ತೆ ಈ ನವರಾತ್ರಿಯ ಬಣ್ಣಗಳ ಬಗ್ಗೆ ಹಾಗೂ ಇವತ್ತಿನ ನೀಲಿಯ ಬಣ್ಣ, ನೀಲಿ ಬಣ್ಣದ ಜೊತೆ ನಿಮಗಿರುವಂತಹ ಒಂದು ಕನೆಕ್ಷನ್ನ ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದು. 9480909013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ. ಕಾಮನಬಿಲ್ಲನ್ನ ನೀಲಿ ಬಣ್ಣದ ಜೊತೆಗಿನ ನೆನಪುಗಳ ಬಗ್ಗೆ ಒಂದಷ್ಟು ಮಾತಾಡೋಣ. ಪ್ರತಿಯೊಂದು ಬಣ್ಣದ ಹಿಂದೆಯೂ ಒಂದೊಂದು ಕತೆ ಇದ್ದೇ ಇರುತ್ತೆ. ನಿಮ್ಮ ಮೊದಲ ನೀಲಿ ಸೀರೆ ಯಾವುದು? ಶಾಲೆಯ ನೀಲಿ ಯೂನಿಫಾರ್ಮ್, ಶಾಲೆಯಲ್ಲಿ ನೀಲಿ ಯೂನಿಫಾರ್ಮ್ ಇತ್ತ? ಕಾಲೇಜ್ನಲ್ಲಿ ಧರಿಸಿದಂತಹ ಫೇವ್ರೆಟ್ ನೀಲಿ ಡ್ರೆಸ್ ಯಾವುದು? ಅಥವಾ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಕೊಟ್ಟಂತಹ ನೀಲಿ ಬಣ್ಣದ ವಸ್ತುಗಳ ನೆನಪುಗಳು ನಿಮಗಿದೆಯಾ? ನಿಮ್ಮ ಜೀವನದಲ್ಲಿ ನೀಲಿ ಬಣ್ಣಕ್ಕೆ ಸಂಬಂಧಿಸಿದಂತಹ ಒಂದು ಸುಂದರ ನೆನಪನ್ನು ನೀವು ಕಟ್ಕೊಂಡಿದ್ದೀರಾ? ನೀಲಿ ಬಣ್ಣಗಳ ಹಾಡುಗಳ ಲೋಕದ ಬಗ್ಗೆ ಮಾತಾಡೋಣ. ನೀಲಿ ಬಣ್ಣಕ್ಕೆ ಸಂಬಂಧಿಸಿದಂತಹ ಹಾಡುಗಳನ್ನು ನೆನಪಿಸ್ಕೊಳ್ಳೋಣ. ಕೇಳುಗರಿಗೆ ಹಾಡಿನ ಸಾಲು ಹೇಗೆ ಮನಸ್ಸಿಗೆ ಮುದವನ್ನು ನೀಡುತ್ತೆ ಅಂತಂದರೆ, ನೀಲಿ ಆಕಾಶವನ್ನು ನೆನಪಿಸುವಂತಹ ಹಾಡುಗಳಿರ್ಬೋದು, ಕೃಷ್ಣನ ಕುರಿತಾದಂತಹ ಭಕ್ತಿಗೀತೆಗಳಿರ್ಬೋದು, ಪ್ರಕೃತಿ ಮತ್ತು ಪ್ರೀತಿಯನ್ನು ವರ್ಣಿಸುವಂತಹ ಹಾಡುಗಳಿರ್ಬೋದು, ನೀಲಿ ಬಣ್ಣದ ಉಡುಪನ್ನು ನೆನಪಿಸುವಂತಹ ಗೀತೆಗಳಿರ್ಬೋದು, ಇವೆಲ್ಲವೂ ಕೂಡ ಮನಸ್ಸಿಗೆ ಒಂದು ರೀತಿ ಉಲ್ಲಾಸವನ್ನು ಕೊಡುತ್ತೆ. ಹಾಗೆ ಶಾಂತಾಚಾರ್ ಬಡಿಗೇರವರು ಕೊಕ್ಕನೂರಿನಿಂದ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಬಹಳ ಬ್ಯೂಟಿಫುಲ್ ಆಗಿ ಈ ಒಂದು ಸಂದೇಶವನ್ನು ಬರೆದು ಕಳಿಸಿದ್ದಾರೆ. ಏಳು ಬಣ್ಣಗಳು ಸೇರಿದರೆ ಶುದ್ಧವಾದ ಬಿಳಿ ಬಣ್ಣ ಆಗುತ್ತೆ, ಏಳು ಸ್ವರಗಳು ಸೇರಿದರೆ ಮಧುರವಾದ ಸಂಗೀತ ಹುಟ್ಟುತ್ತೆ. ಅದೇ ರೀತಿ ಪ್ರಕೃತಿಯಲ್ಲಿ ಅತ್ಯಂತ ವಿಶಾಲವಾಗಿ ಹರಡಿರುವಂತಹ ನೀಲಿ ಬಣ್ಣಕ್ಕೂ ತನ್ನದೇ ಆದಂತಹ ವಿಶಿಷ್ಟತೆ ಮತ್ತು ಆಳತೆ ಇದೆ, ಆಳವಾದಂತಹ ಮಹತ್ವ ಇದೆ ಅಂತ ಹೇಳ್ತಾ ಇದ್ದಾರೆ. ಭೂಮಿಯಲ್ಲಿ ಅತ್ಯಂತ ವಿಶಾಲವಾದ ಎರಡು ಘಟಕಗಳಾದ ಆಕಾಶ ಮತ್ತು ಸಾಗರ, ಎರಡಕ್ಕೂ ಕೂಡ ನೀಲಿ ಬಣ್ಣನೇ ಇದೆ. ಇದು ಕೊನೆಯಿಲ್ಲದ ಅನಂತತೆ ಮತ್ತು ವಿಶಾಲ ಮನೋಭಾವವನ್ನು ಸೂಚಿಸುತ್ತೆ. ಶಾಂತಿ ಮತ್ತು ನೆಮ್ಮದಿ, ನೀಲಿ ಬಣ್ಣವು ಮನಸ್ಸಿಗೆ ಶಾಂತಿ, ಸ್ಥಿರತೆ, ನಿರಾಳತೆ ಇವೆಲ್ಲವನ್ನ ಕೊಡುತ್ತೆ. ರಕ್ತದೊತ್ತಡ ಮತ್ತು ಹೃದಯದ ಬಡಿತವನ್ನು ತಿಳಿಗೊಳಿಸಲು ಕೂಡ ಸಹಾಯ ಮಾಡುತ್ತೆ ಅಂತ ಮನೋಶಾಸ್ತ್ರಜ್ಞರು ಹೇಳ್ತಾರಂತೆ. ಈ ಬಣ್ಣವು ವಿಶ್ವಾಸಾರ್ಹತೆ, ನಿಷ್ಠೆ, ಬುದ್ಧಿವಂತಿಕೆಯನ್ನು ಕೂಡ ಪ್ರತಿಬಿಂಬಿಸುತ್ತದೆ. ಇದೇ ಕಾರಣಕ್ಕೆ ವಿಶ್ವದ ಪ್ರಮುಖ ಉದ್ಯಮಗಳು ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ಬ್ಯಾಂಕ್ಗಳು, ಟೆಕ್ನಾಲಜಿ ಸಂಸ್ಥೆಗಳು ತಮ್ಮ ಲೋಗೋಗಳಲ್ಲಿ ನೀಲಿ ಬಣ್ಣವನ್ನು ಹೆಚ್ಚಾಗಿ ಬಳಸ್ತಾರೆ. ಬೆಳಕಿನ ಚದುರುವಿಕೆ, ಸೂರ್ಯನ ಬೆಳಕಿನಲ್ಲಿರುವಂತಹ ಏಳು ಬಣ್ಣಗಳಲ್ಲಿ ನೀಲಿ ಬಣ್ಣದ ವೇವ್ ಲೆಂತ್ ತುಂಬ ಕಡಿಮೆ ಆಗಿರುತ್ತೆ. ಹಾಗಾಗಿ ಇದು ವಾತಾವರಣದಲ್ಲಿ ಅತಿ ಹೆಚ್ಚು ಸ್ಕ್ಯಾಟ್ರಿಂಗ್, ಅತಿ ಹೆಚ್ಚು ಚದುರುವುದರಿಂದ ನಮಗೆ ಆಕಾಶವು ನೀಲಿಯಾಗಿ ಕಾಣಿಸುತ್ತೆ. ಏಳು ಬಣ್ಣಗಳು ಸೇರಿದಾಗ ಬೆಳಕು ಬಿಳಿ ಸಿಗುತ್ತದೆ, ಏಳು ಸ್ವರಗಳು ಸೇರಿದಾಗ ಆನಂದ ಸಂಗೀತ ಸಿಗುತ್ತೆ. ಆದರೆ ನೀಲಿ ಬಣ್ಣ ಒಂದೇ ಇದ್ದಾಗ ನಮಗೆ ಶಾಂತಿ ಮತ್ತು ವಿಶ್ವಾಸ ಎರಡೂ ಕೂಡ ಸಿಗುತ್ತೆ ಅಂತ ಬಹಳ ಚಂದವಾಗಿ ಒಂದು ಎಕ್ಸಾಂಪಲ್ಸ್ ಕೊಟ್ಟು, ರೆಫರೆನ್ಸ್ ಕೊಟ್ಟು ಬರೆದಿದ್ದಾರೆ. ತುಂಬಾ ಧನ್ಯವಾದಗಳು ನಿಮಗೆ ಶಾಂತಾಚಾರ್ ಬಡಿಗೇರವರು. ಹಾಗೆ ನೀಲಿ ಬಣ್ಣದ ನಿಮ್ಮ ಒಂದು ಬಾಂಧವ್ಯ ಅಥವಾ ನಿಮ್ಮ ಒಂದು ಕನೆಕ್ಷನ್ನ ನನ್ನ ಜೊತೆ ಹಂಚ್ಕೊಳ್ಳಿ. 9480909013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಶಾಂತಾಚಾರ್ ಬಡಿಗೇರ್ ಅವರ ನೀಲಿ ಬಣ್ಣದ ವಿಶ್ಲೇಷಣೆ ತುಂಬಾ ಇಷ್ಟ ಆಯಿತು ನನಗೆ. ನನ್ನ ಫೇವ್ರೆಟ್ ಕಲರ್ ಕೂಡ ನೀಲಿ ಬಣ್ಣ, ಆಕಾಶದ ನೀಲಿ ಬಣ್ಣನೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ವಾಸುಕಿ ಡೋಯ್ ಜೋಡೆ ಅವರು ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ, ನನಗೆ ನೀಲಿ ಬಣ್ಣ ಇಷ್ಟ, ನಮ್ಮ ರೈಲು ನೀಲಿ, ನಮ್ಮ ಭಾರತದ ಕ್ರಿಕೆಟ್ ಆಟಗಾರರ ಬಟ್ಟೆ ಕೂಡ ನೀಲಿ, ನಮ್ಮ ಆಕಾಶ ನೀಲಿ, ನನ್ನ ಬಿಳಿ ನೀಲಿ ಬಟ್ಟೆಗಳು, ನನ್ನ ಹತ್ರ ಬಿಳಿ ನೀಲಿ ಬಟ್ಟೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್, ನಮಸ್ಕಾರ, ನಾವು ಮಿಡಲ್ ಸ್ಕೂಲ್ಗೆ ಹೋಗ್ತಿದ್ದಾಗ ನೀಲಿ ಮತ್ತು ಬಿಳಿ ಬಣ್ಣದ ಶಾಲೆಯ ಸಮವಸ್ತ್ರ ಮತ್ತು ನೀಲಿ ಬಾನಲಿ ತೇಲು ಹೋದೆವು, ನೀಲಿ ಬಾನಲಿ ತೇಲಿ ಹೋದೆವು ಅಂತ ಹೇಳ್ತಿದ್ದಾರೆ. ಈ ಎರಡು ಹಾಡುಗಳು ನನಗೆ ನೆನಪು ಬರುತ್ತೆ. ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ನೀಲಿ ಅಂತಂದ್ರೆ ಒಂಥರ ಪವರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀಲಿ ಆಕಾಶ ನಮಗೆ ವಿಶಾಲವಾಗಿ ಯೋಚಿಸೋದನ್ನ ನೆನಪಿಸಿದ್ರೆ ಶಾಂತವಾದಂತಹ ಸಮುದ್ರ ಮನಸ್ಸಿಗೆ ನೆಮ್ಮದಿಯನ್ನ ನೆನಪಿಸುತ್ತೆ. ಈ ನವರಾತ್ರಿಯಲ್ಲಿ ದೇವಿಯ ಆರಾಧನೆಯ ಜೊತೆಗೆ ನಮ್ಮ ಮನಸ್ಸಿನಲ್ಲೂ ಪ್ರೀತಿ, ಸಹನೆ, ನಂಬಿಕೆ ಮತ್ತು ವಿಶಾಲತೆ ತುಂಬಿರಲಿ, ನೆಮ್ಮದಿಯನ್ನ ಬೆಳೆಸ್ಕೊಳ್ಳೋಣ. ಇಂದಿನ ನಮ್ಮ ನೀಲಿ ಬಣ್ಣದ ಪಯಣ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ, ನಿಮ್ಮ ಜೀವನವು ನೀಲಿ ಆಕಾಶದಂತೆ ವಿಶಾಲವಾಗಿರಲಿ, ನಿಮ್ಮ ಮನಸ್ಸು ಸಮುದ್ರದಂತೆ ಶಾಂತವಾಗಿರಲಿ, ನವರಾತ್ರಿಯ ಶುಭಾಶಯಗಳು. ಮತ್ತೆ ಭೇಟಿ ಆಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ, ಯಾಕಂದ್ರೆ ಸಮಯ ಆಗಿದೆ 7 ಗಂಟೆ.

ಮೂವತ್ತೊಂದು ನಿಮಿಷ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತಕ್ಕೆ ಬಂದಿದ್ದೀವಿ. ಸನ್ಸೆಟ್ ಸುರಭಿಯಲ್ಲಿ ಸಂದೇಶ ಕಳಿಸಿದಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ಕಡೆಯ ಗೀತೆಗೆ ಅವಕಾಶವಿದೆ. ಈ ಒಂದು ಗೀತೆಯನ್ನು ಕೇಳಿ ನೀವೆಲ್ಲರೂ ಕೂಡ ವಾಪಸ್ ಬನ್ನಿ. 7:35 ಕನ್ನಡದಲ್ಲಿ ವಾರ್ತಾ ಸಂಚಿಕೆಯನ್ನು ಕೇಳುವಿರಿ. ಅದಾದ ಮೇಲೆ 7:45 ಒಲವಿನ ಆಲಾಪ ಕಾರ್ಯಕ್ರಮ ನಿಮ್ಮೆಲ್ಲರಿಗಾಗಿ ಮೂಡಿಬರುತ್ತೆ. ಅಲ್ಲಿವರೆಗೂ ನೀವೆಲ್ಲೂ ಹೋಗದೆ ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: PCP NDT कानून के विभिन्न प्रावधानों के तहत लिंग जांच करने और करवाने वाले दोनों को 3 से 5 साल तक की कैद और जुर्माने की सजा है।
1: स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी।
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಸಾಮಾಜಿಕ ಭದ್ರತಾ ವ್ಯವಸ್ಥೆಗಾಗಿ 53,428 ಕೋಟಿ ರೂಪಾಯಿಗಳ ಅನುದಾನಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಲಡಾಖ್ನಲ್ಲಿ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಕೆನಡಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಿಶ್ವ ಸ್ಕೇಟಿಂಗ್ ಗೇಮ್ಸ್ ಪುರುಷರ 1,000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಭಾರತದ ಆನಂದ ಕುಮಾರ್ಗೆ ಬೆಳ್ಳಿ. ವಾರ್ತೆಗಳ ವಿವರ: ಕೇಂದ್ರ ಸಚಿವ ಸಂಪುಟ ಇಂದು ರಾಷ್ಟೀಯ ಸಾಮಾಜಿಕ ನೆರವು ಕಾರ್ಯಕ್ರಮವನ್ನು 2026-27 2030-31 5 ವರ್ಷಗಳ ಅವಧಿಗೆ ಮುಂದುವರೆಸಲು ಅನುಮೋದನೆ ನೀಡಿದೆ. ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದಂತಹ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಸಾಮಾಜಿಕ ಭದ್ರತಾ ವ್ಯವಸ್ಥೆಗಾಗಿ 53,428 ಕೋಟಿ ರೂಪಾಯಿಗಳ ವೆಚ್ಚಕ್ಕೆ ಸಂಪುಟ ಅನುಮೋದನೆ ನೀಡಿದೆ ಎಂದು ತಿಳಿಸಿದ್ದಾರೆ. ದಿವ್ಯಾಂಗರ ಪಿಂಚಣಿ ಯೋಜನೆಯಡಿ ಇನ್ನು ಮುಂದೆ 79 ವರ್ಷದ ಒಳಗಿನವರ 375 ರೂಪಾಯಿ ಮತ್ತು 80 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ 625 ರೂಪಾಯಿಗಳಷ್ಟು ನೆರವು ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸಾಮಾಜಿಕ ಸಹಾಯತಾ ಯೋಜನೆಯಡಿ ದಿವ್ಯಾಂಗರಿಗೆ ಅನ್ವಯವಾಗುವ ಅಂಗವೈಕಲ್ಯದ ಮಾನದಂಡವನ್ನು ಪ್ರಸ್ತುತ ಇರುವ ಶೇಕಡಾ

0: 80% ಶೇಕಡಾ 40%ಕ್ಕೆ ಇಳಿಸಲಾಗಿದೆ. ದೇಶದ ಎಲ್ಲಾ 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 3,20,00,000 ಫಲಾನುಭವಿಗಳಿಗೆ ಈ ಅನುಮೋದನೆಯಿಂದ ಪ್ರಯೋಜನವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ವೃದ್ಧರು ಮತ್ತು ವಿಧವೆಯರಿಗೆ ಇರುವಂತಹ ಪಿಂಚಣಿ ಯೋಜನೆಗಳು ಹಾಗೂ ಕುಟುಂಬ ಪ್ರಯೋಜನ ಯೋಜನೆಯು ತಮ್ಮ ಪ್ರಸ್ತುತ ಸ್ವರೂಪದಲ್ಲಿಯೇ ಮುಂದುವರಿಯಲಿವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇದೇ ವೇಳೆ ಕೇಂದ್ರ ಸಚಿವ ಸಂಪುಟವು ಐಡಿಬಿಐ ಬ್ಯಾಂಕ್ನ ವ್ಯೂಹಾತ್ಮಕ ಪುನರ್ರಚನೆಗೆ ಅನುಮೋದನೆ ನೀಡಿದೆ. ಎಂಎಸ್ಎಂಇ ಮತ್ತು ಹೊಸ ಕೈಗಾರಿಕೆಗಳ ಬೆಳವಣಿಗೆಯಲ್ಲಿ ಈ ಬ್ಯಾಂಕ್ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬ್ಯಾಂಕ್ಗಾಗಿ ವ್ಯೂಹಾತ್ಮಕ ಪಾಲುದಾರರನ್ನು ಆಯ್ಕೆ ಮಾಡಲಾಗಿದ್ದು ಇದರ ಮೂಲಕ ಬಂಡವಾಳವನ್ನು ಹೂಡಿಕೆ ಮಾಡಲಾಗುವುದು. ಪುನರ್ರಚನೆಗೊಂಡ ಸಂಸ್ಥೆಯಲ್ಲಿ ಭಾರತ ಸರ್ಕಾರ ಮತ್ತು ಎಲ್ಐಸಿ ಶೇಕಡಾ 34%ರಷ್ಟು ಪಾಲನ್ನು ಉಳಿಸಿಕೊಳ್ಳಲಿವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲಡಾಖ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ 5 ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಈ ಯೋಜನೆಗಳು ಸಮರ್ಪಕ ಸಂಪರ್ಕ ವ್ಯವಸ್ಥೆಯನ್ನು ಬಲಪಡಿಸುವುದು, ಇಂಧನ ಮೂಲಸೌಕರ್ಯ ಸುಧಾರಿಸುವುದು, ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವುದು ಮತ್ತು ಈ ಪ್ರದೇಶದಲ್ಲಿ ನೀರಿನ ಭದ್ರತೆ ಹೆಚ್ಚಿಸುವ ಗುರಿಯನ್ನು ಹೊಂದಿವೆ. ಲೇಹ್ನ ಕುಶೋಕ್ ಬಕುಲ ರಿಂಪೋಚೆ ವಿಮಾನ ನಿಲ್ದಾಣದಲ್ಲಿ 640 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಹೊಸ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ಉದ್ಘಾಟನೆ ಮಾಡಲಿದ್ದಾರೆ. ಈ ಆಧುನಿಕ ಟರ್ಮಿನಲ್ 23,800 ಚದರ ಮೀಟರ್ಗಳಷ್ಟು ವಿಸ್ತಾರವಾಗಿದ್ದು ವಾರ್ಷಿಕವಾಗಿ 35,00,000 ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿರುವಂತಹ 298 ಕಿಲೋಮೀಟರ್ ಉದ್ದದ ನೆಮು ಪದುಮ್ ದಾರ್ಚಾ ರಸ್ತೆಯನ್ನು ಅವರು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಸಣ್ಣ ಜಲವಿದ್ಯುತ್ ಯೋಜನೆ ಮತ್ತು 66 ಕೆವಿ ಡಬಲ್ ಸರ್ಕ್ಯೂಟ್ ದಾಹನು ಖಾಲ್ಸಿ ಪ್ರಸರಣ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ. ದೇಶದ ನಾಗರಿಕತೆಯ ಪಯಣವು ಶತಮಾನಗಳ ಸಾಂಸ್ಕೃತಿಕ ವಿನಿಮಯ ಮತ್ತು ಜ್ಞಾನ ಹಂಚಿಕೆಯಿಂದ ರೂಪುಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿಂದು ಜಾಗತಿಕ ಮಟ್ಟದಲ್ಲಿ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳ ಕುರಿತಾದಂತಹ ಅಂತಾರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನಳಂದಾದಂತಹ ಕಲಿಕಾ ಕೇಂದ್ರಗಳು ಭಾರತ ಮತ್ತು ಏಷ್ಯಾದ ಇತರ ಭಾಗಗಳ ನಡುವಿನ ಜ್ಞಾನ ವಿನಿಮಯವನ್ನು ಬಲಪಡಿಸಿವೆ ಎಂದು ತಿಳಿಸಿದ್ದಾರೆ. ಬೌದ್ಧ ಭಿಕ್ಷುಗಳು, ವಿದ್ವಾಂಸರು, ವ್ಯಾಪಾರಿಗಳು ಮತ್ತು ಪ್ರವಾಸಿಗರು ಭೂ ಮತ್ತು ಸಮುದ್ರ ಮಾರ್ಗಗಳ ಮೂಲಕ ಭಾರತೀಯ ಆಲೋಚನೆಗಳನ್ನು ಪ್ರಪಂಚದಾದ್ಯಂತ ಕೊಂಡೊಯ್ದರು ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮಾತನಾಡಿ, ನಾಗರಿಕತೆಯ ಪ್ರಭಾವವನ್ನು ಕೇವಲ ಅದರ ಭೌಗೋಳಿಕ ಗಡಿಗಳ ಮೂಲಕ ಅಳೆಯಲು ಸಾಧ್ಯವಿಲ್ಲ. ಆಲೋಚನೆ, ಜ್ಞಾನ ಮತ್ತು ಕಲೆಯ ವಿನಿಮಯ ನಾಗರಿಕತೆಗಳು ಭೌಗೋಳಿಕ ಗಡಿಗಳನ್ನು ಮೀರಿ ಬೆಳೆಯಲು ಸಹಾಯ ಮಾಡಿವೆ ಎಂದು ತಿಳಿಸಿದ್ದಾರೆ. ಈ ಸಮ್ಮೇಳನವು ಕೇವಲ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವಲ್ಲ, ಬದಲಾಗಿ ಹಿಂದಿನ ಕಾಲದ ಜ್ಞಾನವು ಭವಿಷ್ಯವನ್ನು ಹೇಗೆ ರೂಪಿಸಬಲ್ಲದು ಎಂಬುದನ್ನು ಅನ್ವೇಷಿಸುವ ಅವಕಾಶವೂ ಆಗಿದೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ವಿದೇಶಾಂಗ ಸಚಿವರಾದಂತಹ ಡಾ ಎಸ್ ಜೈಶಂಕರ್ ಅವರು ಹಾಗೂ ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ನವದೆಹಲಿಯಲ್ಲಿ ಇಂದು ವ್ಯಾಪಾರ ಮತ್ತು ಹೂಡಿಕೆ, ಶಿಕ್ಷಣ, ಇಂಧನ, ರಕ್ಷಣೆ ಮತ್ತು ಜನರಿಂದ ಜನರಿಗೆ ವಿನಿಮಯದ ಮೂಲಕ ಭಾರತ ಕೆನಡಾ ಸಂಬಂಧಗಳಲ್ಲಿನ ಪ್ರಗತಿಯನ್ನು ಪರಿಶೀಲನೆ ಮಾಡಿದರು. ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್, ಅಂತಾರಾಷ್ಟೀಯ ಕ್ರಮವು ಆಳವಾದ ಬದಲಾವಣೆಗೆ ಒಳಗಾಗುತ್ತಿರುವಂತಹ ಸಮಯದಲ್ಲಿ ಕೆನಡಾ ಮತ್ತು ಭಾರತದ ನಡುವಿನ ನಿಕಟ ಸಂಬಂಧವು ಭವಿಷ್ಯದ ಸಮೃದ್ಧಿಯನ್ನು ರೂಪಿಸಲು ಮತ್ತು ಮುಕ್ತ ಹಾಗೂ ಸಮೃದ್ಧ ಇಂಡೋ ಪೆಸಿಫಿಕ್ಗೆ ಕೊಡುಗೆ ನೀಡಲು ಅವಕಾಶ ನೀಡುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಮತ್ತು ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016 ಆರಂಭವಾದಂತಹ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶದಾದ್ಯಂತ ದೊಡ್ಡ ಪರಿವರ್ತನೆಯನ್ನು ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಜೊತೆಗೆ ಕೋಟ್ಯಂತರ ಕುಟುಂಬಗಳನ್ನು ಕಟ್ಟಿಗೆ ಒಲೆಯ ಹೊಗೆಯಿಂದ ಮುಕ್ತಗೊಳಿಸಿದೆ. 2026 ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಣೆ ಮಾಡಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014 14.51 ಕೋಟಿಯಿಂದ 2026 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯು ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22 ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26 ವೇಳೆಗೆ ಸುಮಾರು 5ಕ್ಕೆ ಏರಿಕೆಯಾಗಿದೆ. ಹೈದರಾಬಾದ್ನಲ್ಲಿ ಇಂದು ನಡೆಯುತ್ತಿರುವಂತಹ 4ನೇ T20 ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವಂತಹ ವೆಸ್ಟ್ ಇಂಡೀಸ್ ತಂಡ ಇತ್ತೀಚಿನ ವರದಿಯ ಪ್ರಕಾರ 7.3 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 98 ರನ್ ಮಾಡಿ ಆಟ ಆಡುತ್ತಲಿದೆ. 5 ಪಂದ್ಯಗಳ ಸರಣಿಯಲ್ಲಿ ಭಾರತ ಪ್ರಸ್ತುತ 2-1 ಅಂತರದ ಮುನ್ನಡೆಯಲ್ಲಿದೆ. ಪರಾಗ್ವೆಯಲ್ಲಿ ನಡೆದಂತಹ ವಿಶ್ವ ಸ್ಕೇಟಿಂಗ್ ಗೇಮ್ಸ್ನ ಪುರುಷರ 1000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಭಾರತದ ಆನಂದ ಕುಮಾರ್ ವೇಲ್ಕುಮಾರ್ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅವರು ಅತ್ಯಲ್ಪ ಅಂತರದಿಂದ ಚಿನ್ನದ ಪದಕವನ್ನು ಗೆಲ್ಲುವ ಅವಕಾಶವನ್ನು ಕಳೆದುಕೊಂಡು 2ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಪುರುಷರ 1000 ಮೀಟರ್ ಸ್ಪ್ರಿಂಟ್ ಸ್ಪರ್ಧೆಯಲ್ಲಿ 1:21.922 ಸಮಯವನ್ನು ದಾಖಲಿಸುವ ಮೂಲಕ ಅವರು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದರು. ಚಿನ್ನದ ಪದಕ ವಿಜೇತರು ಮತ್ತು ಆನಂದ್ಕುಮಾರ್ ನಡುವಿನ ಸಮಯದ ಅಂತರ ಕೇವಲ 4 ಮಿಲಿಸೆಕೆಂಡ್ಗಳಷ್ಟಾಗಿತ್ತು. ಆನಂದ್ಕುಮಾರ್ ಇಲ್ಲಿಯವರೆಗೆ 2 ಪದಕಗಳನ್ನು ಗೆದ್ದಿದ್ದು ಭಾನುವಾರ ನಡೆಯಲಿರುವಂತಹ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸುವುದರಿಂದ ಮತ್ತೊಂದು ಪದಕ ಗೆಲ್ಲುವ ಅವಕಾಶ ಹೊಂದಿದ್ದಾರೆ. ಅವರು 500 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಈಗಾಗಲೇ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆದಂತಹ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ಎಲೈಟ್ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಕರ್ನಾಟಕ ಮೊದಲ ಇನ್ನಿಂಗ್ಸ್ನಲ್ಲಿ 274 ಮತ್ತು 2ನೇ ಇನ್ನಿಂಗ್ಸ್ನಲ್ಲಿ 337 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿತು. ಮೊದಲ ಇನ್ನಿಂಗ್ಸ್ನಲ್ಲಿ 418 ರನ್ ಗಳಿಸಿದಂತಹ ಆಂಧ್ರಪ್ರದೇಶ ತಂಡವು 2ನೇ ಇನ್ನಿಂಗ್ಸ್ನಲ್ಲಿ 5ನೇ ದಿನದ ಅಂತ್ಯಕ್ಕೆ 4 ವಿಕೆಟ್ನಷ್ಟಕ್ಕೆ 104 ರನ್ ಗಳಿಸಿತು. ಪ್ರಥಮ ಇನ್ನಿಂಗ್ಸ್ ಮುನ್ನಡೆ ಆಧಾರದಲ್ಲಿ ಆಂಧ್ರಪ್ರದೇಶ 3 ಅಂಕ ಪಡೆದರೆ ಕರ್ನಾಟಕ 1 ಅಂಕವನ್ನು ಪಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ ಏಷ್ಯನ್ ಗೇಮ್ಸ್ 2026 ಭಾಗವಹಿಸಿದಂತಹ ಭಾರತೀಯ ಕ್ರೀಡಾಪಟುಗಳ ತಂಡದೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸಭೆಯನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ. ಜಪಾನ್ನ ಐಚಿ ನಗೋಯ್ದಲ್ಲಿ ನಡೆದಂತಹ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ 21 ಚಿನ್ನ 27 ಬೆಳ್ಳಿ ಮತ್ತು 37 ಕಂಚಿನ ಪದಕದೊಂದಿಗೆ ಒಟ್ಟು 85 ಪದಕಗಳನ್ನು ಗೆದ್ದಿದ್ದು ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಭದ್ರತಾ ವ್ಯವಸ್ಥೆಗಾಗಿ 53,428 ಕೋಟಿ ರೂಪಾಯಿಗಳ ಅನುದಾನಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಲಡಾಖ್ನಲ್ಲಿ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಕೆನಡಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಿಶ್ವ ಸ್ಕೇಟಿಂಗ್ ಗೇಮ್ಸ್ ಪುರುಷರ 1000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಭಾರತದ ಆನಂದ್ ಕುಮಾರ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಜೊತೆ ಇದ್ದೀನಿ ತೇಜಸ್ವಿನಿ. ಸ್ನೇಹಿತರೆ, ಪ್ರೀತಿ ಅನ್ನೋದು ಕೇವಲ ಎರಡಕ್ಷರಗಳ ಪದ ಅಲ್ಲ, ಅದು ಇಡೀ ಸೃಷ್ಟಿಯನ್ನ ಜೋಡಿಸಿಡುವಂತಹ ಒಂದು ಅದೃಶ್ಯ ಶಕ್ತಿ. ಮಾನವನ ಬದುಕಿಗೆ ಅರ್ಥ ಮತ್ತು ಲಯವನ್ನ ಕೊಡೋದೇ ಪ್ರೀತಿ ಅಲ್ವಾ? ಹಾಗಾದ್ರೆ ಪ್ರೀತಿಯ ಬಗ್ಗೆ ಒಂದಷ್ಟು ಮಾತಾಡೋಣ ಇಂದಿನ ಒಲವಿನ ಆಲಾಪದಲ್ಲಿ.

ಪ್ರೀತಿ ಅಂದ್ರೆ ಕೇವಲ ಪಡೆದುಕೊಳ್ಳೋದಲ್ಲ, ಬದಲಾಗಿ ಯಾವುದೇ ನಿರೀಕ್ಷೆ ಇಲ್ಲದೆ ಕೊಡೋದು. ಅದು ಇನ್ನೊಬ್ಬರ ಸಂತೋಷದಲ್ಲಿ ತನ್ನ ಸಂತೋಷವನ್ನ ಕಾಣುವಂತಹ ಅಪರೂಪದ ಗುಣ. ಜಗತ್ನಲ್ಲಿ ಎಲ್ಲವನ್ನೂ ಹಣದಿಂದ ಕೊಳ್ಳಬಹುದು, ಆದರೆ ಶುದ್ಧವಾದ ಪ್ರೀತಿಯನ್ನ ಕೇವಲ ಮನಸ್ಸಿನಿಂದ ಮಾತ್ರ ಗೆಲ್ಲಬಹುದು.

ಕೀಳ್ತಾದಿರಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಇದು ಒಲವಿನ ಆಲಾಪ ಕಾರ್ಯಕ್ರಮ. ಪ್ರೀತಿ ಅನ್ನೋದು ಕೇವಲ ಪ್ರೇಮಿಗಳ ನಡುವೆ ಇರುವ ಆಕರ್ಷಣೆಯಲ್ಲ, ತಾಯಿಯ ವಾತ್ಸಲ್ಯ. ಇದು ಜಗತ್ತಿನ ಅತ್ಯಂತ ಪವಿತ್ರವಾದ ಪ್ರೀತಿ. ಸ್ನೇಹಿತರ ಬಾಂಧವ್ಯ, ಕಷ್ಟದಲ್ಲಿ ಹೆಗಲು ಕೊಡುವಂತಹ ನಂಬಿಕೆ. ಇನ್ನು ಪ್ರಕೃತಿ ಪ್ರೇಮ ಅನ್ನೋದು ನಮ್ಮನ್ನ ಪೋಷಿಸುವ ಪರಿಸರದ ಮೇಲಿನ ಗೌರವ. ಹೀಗೆ ಪ್ರೀತಿ ಹಲವು ರೂಪಗಳಲ್ಲಿ ಹರಿದು ಬರುತ್ತವೆ.

ಕೇಳ್ತಾ ಇದ್ರಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲು ಒಲವಿನ ಆಲಾಪ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಸ್ನೇಹಿತರೆ, ಪ್ರೀತಿಯ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಬದುಕಿನಲ್ಲಿ ಸೋತು ನಿರಾಶೆಯಾದಾಗ ಒಬ್ಬರ ಪ್ರೀತಿಯ ಮಾತು ಅಥವಾ ಸಾಂತ್ವನ ದೊಡ್ಡ ಶಕ್ತಿಯನ್ನ ನೀಡುತ್ತೆ. ಪ್ರೀತಿ ಇರುವ ಜಾಗದಲ್ಲಿ ದ್ವೇಷ ಅಸೂಯೆಗಳಿಗೆ ಜಾಗನೇ ಇರೋದಿಲ್ಲ. ಅದು ಮುರಿದ ಮನಸ್ಸುಗಳನ್ನ ಜೋಡಿಸುವ, ನೋವನ್ನ ಗುಣಪಡಿಸುವ ಶಕ್ತಿಶಾಲಿ ಸಂಜೀವಿನಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಇನ್ನೊಬ್ಬರನ್ನ ಪ್ರೀತಿಸೋ ಮುನ್ನ ನಮ್ಮನ್ನ ನಾವು ಪ್ರೀತಿಸೋದನ್ನ ಕಲಿಬೇಕು ಅಂತ ಹೇಳ್ತಾ ಇಂದಿನ ಒಲವಿನ ಆಲಪ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಕೇಳ್ತಾರಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಓದುತ್ತಿರುವವರು ಬಿಎ ಅಜರುದ್ದೀನ್. ವಿಷಯ 57ನೇ ಜಿಎಸ್ಟಿ ಮಂಡಳಿ ಸಭೆಯ ಶಿಫಾರಸುಗಳು. ನವದೆಹಲಿಯಲ್ಲಿ ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ 57ನೇ ಜಿಎಸ್ಟಿ ಮಂಡಳಿ ಸಭೆ ನಡೆಯಿತು. ದೆಹಲಿ, ಗೋವಾ, ಹರಿಯಾಣ, ಜಮ್ಮು ಮತ್ತು ಕಾಶ್ಮೀರ, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ ಮತ್ತು ಮೇಘಾಲಯದ ಮುಖ್ಯಮಂತ್ರಿಗಳು, ಮಣಿಪುರ ಮತ್ತು ತೆಲಂಗಾಣದ ಉಪಮುಖ್ಯಮಂತ್ರಿಗಳು, ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಮತ್ತು ಹಿರಿಯ ಸದಸ್ಯರು, ಕಂದಾಯ ಇಲಾಖೆಯ ಕಾರ್ಯದರ್ಶಿ, ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಹಣಕಾಸು ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಕಳೆದ ವರ್ಷ ನಡೆದ ಜಿಎಸ್ಟಿ ಮಂಡಳಿಯ 56ನೇ ಸಭೆಯ ಶಿಫಾರಸುಗಳಂತೆ ಕೈಗೊಳ್ಳಲಾದ ಮುಂದಿನ ಪೀಳಿಗೆಯ ಸುಧಾರಣೆಗಳು ಮುಖ್ಯವಾಗಿ ತೆರಿಗೆ ದರಗಳನ್ನು ತರ್ಕಬದ್ಧಗೊಳಿಸುವುದು ಮತ್ತು ದರಗಳ ಇಳಿಕೆಯ ಬಗ್ಗೆ ಗಮನಹರಿಸಿದ್ದವು. 57ನೇ ಸಭೆಯಲ್ಲಿ ಜಿಎಸ್ಟಿ ಮಂಡಳಿಯು ಮುಖ್ಯವಾಗಿ ನೋಂದಣಿ, ರಿಟರ್ನ್ಗಳು, ಮರುಪಾವತಿ ಮತ್ತು ನಿರ್ಣಯ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ ಪ್ರಕ್ರಿಯಾ ಸುಧಾರಣೆಗಳು, ಕೆಲವು ಸರಕುಗಳು ಮತ್ತು ಸೇವೆಗಳ ಪೂರೈಕೆಗೆ ಜಿಎಸ್ಟಿ ಅನ್ವಯಿಸುವಿಕೆಯ ಕುರಿತು ಸ್ಪಷ್ಟೀಕರಣಗಳು ಹಾಗೂ ವ್ಯಾಪಾರ ಸುಗಮಗೊಳಿಸುವಿಕೆ ಮತ್ತು ಜಿಎಸ್ಟಿ ಅನುಸರಣೆ ಪ್ರಕ್ರಿಯೆಗಳನ್ನು ಸರಳಗೊಳಿಸುವ ಇತರ ಕ್ರಮಗಳಿಗೆ ಸಂಬಂಧಿಸಿದ ಶಿಫಾರಸುಗಳನ್ನು ಮಾಡಿದೆ. 56ನೇ ಸಭೆಯಲ್ಲಿ ಜಿಎಸ್ಟಿ ಮಂಡಳಿ ಮಾಡಿದ ಶಿಫಾರಸುಗಳಂತೆ ತಿಂಗಳಿಗೆ 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವರ್ಗಾಯಿಸುವ ಉದ್ದೇಶವಿಲ್ಲದ ಅರ್ಜಿದಾರರ ಪ್ರಕರಣಗಳಲ್ಲಿ ಸಿಜಿಎಸ್ಟಿ ನಿಯಮಗಳು 2017ರ ನಿಯಮ 14A ಅಡಿಯಲ್ಲಿ ಅಧಿಕಾರಿಯ ಮಧ್ಯಪ್ರವೇಶವಿಲ್ಲದೆ ಪೋರ್ಟಲ್ ಮೂಲಕ ಸ್ವಯಂಚಾಲಿತ ನೋಂದಣಿಗಳನ್ನು ನೀಡಲಾಗುತ್ತಿದೆ. 57ನೇ ಸಭೆಯಲ್ಲಿ ಜಿಎಸ್ಟಿ ಮಂಡಳಿಯು ಜಿಎಸ್ಟಿ ನೋಂದಣಿಗೆ ಅಗತ್ಯವಿರುವ ದಾಖಲೆಗಳು ಮತ್ತು ಮಾಹಿತಿಯನ್ನು ನಿರ್ದಿಷ್ಟಪಡಿಸುವ ಸಮಗ್ರ ಸುತ್ತೋಲೆ ಹೊರಡಿಸುವುದು ಹಾಗೂ ನೋಂದಣಿ ಅರ್ಜಿಗಳ ಸಲ್ಲಿಕೆ ಮತ್ತು ಪ್ರಕ್ರಿಯೆಯನ್ನು ಸರಳಗೊಳಿಸಲು ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುವುದು, ನಿಗದಿತ ಮಾಹಿತಿಯ ಆಯ್ಕೆಗಾಗಿ ಡ್ರಾಪ್ ಡೌನ್ ಆಯ್ಕೆಗಳನ್ನು ಒದಗಿಸುವಂತೆ ಫಾರ್ಮ್ ಜಿಎಸ್ಟಿ ರಿಜಿಸ್ಟರ್ಡ್ 1ರಲ್ಲಿ ನೋಂದಣಿ ಅರ್ಜಿಯನ್ನು ತಿದ್ದುಪಡಿ ಮಾಡುವುದು, ಇದರಿಂದ ತೆರಿಗೆದಾರರು ಹಾಗೂ ತೆರಿಗೆ ಅಧಿಕಾರಿಗಳು ಸಲ್ಲಿಸಬೇಕಾದ ದಾಖಲೆಗಳು ಮಾಹಿತಿಯ ಕುರಿತು ಸ್ಪಷ್ಟತೆ ಹೊಂದಿರಲಿದೆ. ನೋಂದಣಿ ಅರ್ಜಿಯನ್ನು ಸಲ್ಲಿಸಲು ಜಿಎಸ್ಟಿ ಪೋರ್ಟಲ್ನಲ್ಲಿ ಬಳಕೆದಾರ ಸ್ನೇಹಿ ಇಂಟರ್ಫೇಸ್ ಒದಗಿಸುವುದು, ಸರಿಯಾದ ರೀತಿಯಲ್ಲಿ ಅರ್ಜಿ ಸಲ್ಲಿಸಲು ಸ್ಪಷ್ಟ ನ್ಯಾವಿಗೇಷನ್ ಮಾರ್ಗಗಳು, ಡ್ರಾಪ್ ಡೌನ್ ಪಟ್ಟಿಗಳು, ಟೂಲ್ ಟಿಪ್ಗಳು ಮತ್ತು ಸಂದರ್ಭಾನುಸಾರ ಮಾರ್ಗದರ್ಶನವನ್ನು ಒದಗಿಸುವುದು, ಇದರಿಂದ ಸರಿಯಾದ ಮಾಹಿತಿ ವಿವರಗಳ ಕೊರತೆಯಿಂದಾಗಿ ನೋಂದಣಿ ಅರ್ಜಿಗಳನ್ನು ತಿರಸ್ಕರಿಸುವುದು ಮತ್ತು ಪ್ರಶ್ನೆಗಳನ್ನು ಎತ್ತುವುದು ಕಡಿಮೆಯಾಗಲಿದೆ ಹಾಗೂ ತೆರಿಗೆ ಅಧಿಕಾರಿಗಳಿಂದ ನೋಂದಣಿ ಅರ್ಜಿಗಳ ಪ್ರಕ್ರಿಯೆ ತ್ವರಿತಗೊಳ್ಳಲಿದೆ. ಮುಖ್ಯ ವ್ಯವಹಾರ ಸ್ಥಳಕ್ಕೆ ಸಂಬಂಧಿಸಿದ ವಿವರಗಳನ್ನು ಹೊರತುಪಡಿಸಿ ಇತರ ಎಲ್ಲಾ ನೋಂದಣಿ ವಿವರಗಳ ತಿದ್ದುಪಡಿಗಳನ್ನು ಪೋರ್ಟಲ್ನಲ್ಲಿ ಸ್ವಯಂಚಾಲಿತವಾಗಿ ಅಂಗೀಕರಿಸುವಂತೆ ಸಿಜಿಎಸ್ಟಿ ನಿಯಮಗಳು 2017ರ ನಿಯಮ 19ಕ್ಕೆ ತಿದ್ದುಪಡಿ ಮಾಡಲು

ಜಿಎಸ್ಟಿ ಮಂಡಳಿಯು ಶಿಫಾರಸು ಮಾಡಿದೆ. ಇದಲ್ಲದೆ ಸಿಜಿಎಸ್ಟಿ ನಿಯಮಗಳು 2017 ನಿಯಮ 14A ಅಡಿಯಲ್ಲಿ ನೋಂದಾಯಿಸಲಾದ ತೆರಿಗೆದಾರರ ಎಲ್ಲ ನೋಂದಣಿ ವಿವರಗಳ ತಿದ್ದುಪಡಿಗಳು, ಮುಖ್ಯ ವ್ಯವಹಾರ ಸ್ಥಳಕ್ಕೆ ಸಂಬಂಧಿಸಿದ ವಿವರಗಳನ್ನು ಒಳಗೊಂಡಂತೆ ಪೋರ್ಟಲ್ನಲ್ಲಿ ಸ್ವಯಂಚಾಲಿತವಾಗಿ ಸ್ವೀಕರಿಸಲಾಗುತ್ತದೆ. ಇಂತಹ ಪ್ರಕರಣಗಳಲ್ಲಿ ತೆರಿಗೆ ಅಧಿಕಾರಿಗಳೊಂದಿಗೆ ನೇರ ಸಂಪರ್ಕವಿಲ್ಲದೆ ಪೋರ್ಟಲ್ನಲ್ಲಿ ನೋಂದಣಿ ವಿವರಗಳನ್ನು ಸುಲಭವಾಗಿ ಮತ್ತು ಬಹುತೇಕ ತಕ್ಷಣವೇ ನವೀಕರಿಸಲು ಇದು ಅನುಕೂಲವಾಗಲಿದೆ. ನೋಂದಣಿ ರದ್ದತಿ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಸಿಜಿಎಸ್ಟಿ ಕಾಯ್ದೆ 2017 ಮತ್ತು ಸಿಜಿಎಸ್ಟಿ ನಿಯಮಗಳು 2017 ತಿದ್ದುಪಡಿ ಮಾಡಲು ಜಿಎಸ್ಟಿ ಮಂಡಳಿಯು ಶಿಫಾರಸು ಮಾಡಿದೆ. ಬಾಕಿ ಇರುವ ಎಲ್ಲಾ ರಿಟರ್ನ್ಗಳನ್ನು ಸಲ್ಲಿಸಿ ಬಾಕಿ ಇರುವ ಎಲ್ಲಾ ಮೊತ್ತಗಳನ್ನು ಪಾವತಿಸಿದ ಬಳಿಕ ಫಾರ್ಮ್ ಜಿಎಸ್ಟಿ ರಿಜಿಸ್ಟರ್ಡ್ 16 ನೋಂದಣಿ ರದ್ದತಿಗಾಗಿ ಸಲ್ಲಿಸಲಾದ ಅರ್ಜಿಗಳನ್ನು ನೋಂದಣಿ ಪಡೆದ ನಂತರದ ಯಾವುದೇ ತಿಂಗಳಲ್ಲಿ ತೆರಿಗೆದಾರರು 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವರ್ಗಾಯಿಸದಿದ್ದರೆ ಅಥವಾ ಒಂದು ತಿಂಗಳಲ್ಲಿ ತೆರಿಗೆದಾರರು 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವರ್ಗಾಯಿಸಿದ್ದರು, ನಿಗದಿತ ಅವಧಿಯೊಳಗೆ ಫಾರ್ಮ್ ಜಿಎಸ್ಟಿ R 10 ಅಂತಿಮ ರಿಟರ್ನ್ ಸಲ್ಲಿಸಿದ್ದರೆ ವ್ಯವಸ್ಥೆಯು ಸ್ವಯಂಚಾಲಿತವಾಗಿ ಅಂಗೀಕರಿಸುತ್ತದೆ. ಬಾಕಿ ಇರುವ ಎಲ್ಲ ರಿಟರ್ನ್ಗಳನ್ನು ಸಲ್ಲಿಸಿ ಬಾಕಿ ಇರುವ ಎಲ್ಲ ಮೊತ್ತಗಳನ್ನು ಪಾವತಿಸಿದ ಬಳಿಕ ನೋಂದಣಿ ರದ್ದತಿಗಾಗಿ ಸಲ್ಲಿಸಲಾದ ಎಲ್ಲ ಅರ್ಜಿಗಳನ್ನು ವ್ಯವಸ್ಥೆಯು ಸ್ವಯಂಚಾಲಿತವಾಗಿ ಅಂಗೀಕರಿಸುತ್ತದೆ. ಫಾರ್ಮ್ ಜಿಎಸ್ಟಿ R 10 ವಿವರಗಳನ್ನು ಅದೇ ಅರ್ಜಿಯಲ್ಲಿ ಸಲ್ಲಿಸಲು ಸಾಧ್ಯವಾಗುವಂತೆ ಫಾರ್ಮ್ ಜಿಎಸ್ಟಿ ರಿಜಿಸ್ಟರ್ಡ್ 16 ತಿದ್ದುಪಡಿ ಮಾಡಲಾಗುತ್ತದೆ. ತೆರಿಗೆ ಅಧಿಕಾರಿಗಳ ನೋಂದಣಿಯನ್ನು ರದ್ದುಪಡಿಸಲು ಅನ್ವಯಿಸುವ ಕೆಲವು ಆಧಾರಗಳನ್ನು ಕೈಬಿಡುವಂತೆ ಸಿಜಿಎಸ್ಟಿ ನಿಯಮಗಳು 2017 ನಿಯಮ 21 ತಿದ್ದುಪಡಿ ಮಾಡಲಾಗುವುದು. ನಿಗದಿತ ಅವಧಿಯೊಳಗೆ ರಿಟರ್ನ್ ಸಲ್ಲಿಸದಿರುವುದು ಅಥವಾ ಬ್ಯಾಂಕ್ ಖಾತೆಯ ವಿವರಗಳನ್ನು ಒದಗಿಸದಿರುವುದರಿಂದ ಉಂಟಾದ ಲೋಪಗಳು ಮತ್ತು ನಂತರದ ಅನುಸರಣೆಗಳ ಆಧಾರದ ಮೇಲೆ ನೋಂದಣಿಯನ್ನು ವ್ಯವಸ್ಥೆ ಆಧಾರಿತವಾಗಿ ರದ್ದುಪಡಿಸುವ ಮತ್ತು ಪುನಃಸ್ಥಾಪಿಸುವ ವ್ಯವಸ್ಥೆಯನ್ನು ಕಲ್ಪಿಸಲು ಸಿಜಿಎಸ್ಟಿ ನಿಯಮಗಳು 2017 ನಿಯಮ 21A ಮತ್ತು ನಿಯಮ 22 ತಿದ್ದುಪಡಿ ಮಾಡುವುದು ಹಾಗೂ ನಿಯಮ 23A ಅನ್ನು ಸೇರಿಸಲಾಗುವುದು. ಈ ಕ್ರಮಗಳು ನೋಂದಣಿ ರದ್ದತಿ ಪ್ರಕ್ರಿಯೆಯನ್ನು ಸರಳಗೊಳಿಸಿ ತ್ವರಿತಗೊಳಿಸಲಿದ್ದು ಅಧಿಕಾರಿಗಳೊಂದಿಗಿನ ನೇರ ಸಂಪರ್ಕವನ್ನು ಕಡಿಮೆ ಮಾಡುವುದರ ಜೊತೆಗೆ ನೋಂದಣಿ ರದ್ದತಿ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪಾರದರ್ಶಕತೆಯನ್ನು ತರಲಿವೆ. 56 ಸಭೆಯಲ್ಲಿ ಜಿಎಸ್ಟಿ ಮಂಡಳಿಯು ಇಕಾಮರ್ಸ್ ಆಪರೇಟರ್ಗಳ ಪ್ಲಾಟ್ಫಾರ್ಮ್ನಲ್ಲಿ ಸಣ್ಣ ಮಾರಾಟಗಾರರಿಗೆ ಸರಳೀಕೃತ ಜಿಎಸ್ಟಿ ನೋಂದಣಿ ವ್ಯವಸ್ಥೆಯನ್ನು ಒದಗಿಸುವುದಕ್ಕೆ ತಾತ್ವಿಕ ಅನುಮೋದನೆ ನೀಡಿತ್ತು. ಇದರ ಮುಂದುವರಿಕೆಯಾಗಿ ಸಿಜಿಎಸ್ಟಿ ನಿಯಮಗಳು 2017 ನಿಯಮ 14B ಸೇರಿಸಲು 57 ಸಭೆಯಲ್ಲಿ ಮಂಡಳಿಯು ಶಿಫಾರಸು ಮಾಡಿದೆ. ಇದರ ಮೂಲಕ ಭೌತಿಕ ಉಪಸ್ಥಿತಿ ಇಲ್ಲದ ಮತ್ತು ತಿಂಗಳಿಗೆ 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವರ್ಗಾಯಿಸುವ ಉದ್ದೇಶವಿಲ್ಲದ ಇಕಾಮರ್ಸ್ ಆಪರೇಟರ್ಗಳ ಮೂಲಕ ಸರಕುಗಳ ಪೂರೈಕೆ ಮಾಡುವ ಸಣ್ಣ ಪೂರೈಕೆದಾರರಿಗೆ ಸರಳ ನೋಂದಣಿ ವ್ಯವಸ್ಥೆಯನ್ನು ಒದಗಿಸಲಾಗುತ್ತದೆ. ಇದಕ್ಕಾಗಿ ಆ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ ಇಕಾಮರ್ಸ್ ಆಪರೇಟರ್ಗಳ ಗೋದಾಮನ್ನು ತಮ್ಮ ಮುಖ್ಯ ವ್ಯವಹಾರ ಸ್ಥಳ ಎಂದು ಘೋಷಿಸಬಹುದು. ನಿಗದಿತ ಕೆಲವು ಷರತ್ತುಗಳಿಗೆ ಒಳಪಟ್ಟು ಇಂತಹ ಪ್ರಕರಣಗಳಲ್ಲಿ ಸ್ವಯಂಚಾಲಿತವಾಗಿ ನೋಂದಣಿ ನೀಡಲಾಗುತ್ತದೆ. ಇದರಿಂದ ಸಣ್ಣ ಮಾರಾಟಗಾರರು ಪ್ರತಿಯೊಂದು ರಾಜ್ಯದಲ್ಲೂ ಪ್ರತ್ಯೇಕ ವ್ಯವಹಾರ ಸ್ಥಳ ಸ್ಥಾಪಿಸುವ ಅಗತ್ಯವಿಲ್ಲದೆ ಇಕಾಮರ್ಸ್ ಪ್ಲಾಟ್ಫಾರ್ಮ್ ಮೂಲಕ ಇತರ ರಾಜ್ಯಗಳಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಸಾಧ್ಯವಾಗಲಿದೆ. ಇದರಿಂದ ಸುಲಭವಾಗಿ ವ್ಯವಹಾರ ನಡೆಸಲು ಗಮನಾರ್ಹ ಉತ್ತೇಜನ ದೊರೆಯಲಿದೆ. ಜಿಎಸ್ಟಿ ರಿಟರ್ನ್ನಲ್ಲಿ ತೆರಿಗೆ ಬಾಧ್ಯತೆ ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗೆ ತಿದ್ದುಪಡಿ ಮಾಡಲು ಪ್ರಸ್ತಾಪಿಸಲಾದ ಪರ್ಯಾಯ ವ್ಯವಸ್ಥೆಯನ್ನು ಏಪ್ರಿಲ್ 2027 ರಿಟರ್ನ್ನಿಂದ ಜಾರಿಗೆ ತರಬಹುದೆಂದು ಮಂಡಳಿ ಶಿಫಾರಸು ಮಾಡಿದೆ. ಈ ಕ್ರಮಗಳು ರಿಟರ್ನ್ಗಳಲ್ಲಿ ತೆರಿಗೆ ಬಾಧ್ಯತೆ ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗೆ ಸಂಬಂಧಿಸಿದ ವ್ಯತ್ಯಾಸಗಳನ್ನು ಗಣನೀಯವಾಗಿ ಕಡಿಮೆ ಮಾಡಲಿವೆ. ಇದರಿಂದ ಇಂತಹ ವ್ಯತ್ಯಾಸಗಳಿಗೆ ಸಂಬಂಧಿಸಿದ ಬೇಡಿಕೆ ನೋಟಿಸ್ಗಳು ಮತ್ತು ಸಿಸ್ಟಮ್ ಜನರೇಟೆಡ್ ಮಾಹಿತಿಗಳು ಕಡಿಮೆಯಾಗುವುದರ ಜೊತೆಗೆ ಸಂಪೂರ್ಣ ಪೂರೈಕೆ ಸರಪಳಿಯಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಸಮಗ್ರತೆಯನ್ನು ಸುಧಾರಿಸಿ ತೆರಿಗೆದಾರರಿಗೆ ಅನುಕೂಲವಾಗಲಿದೆ. ಇದಲ್ಲದೆ ಪ್ರಸ್ತಾವಿತ ಪರಿಷ್ಕೃತ ವ್ಯವಸ್ಥೆಯನ್ನು ಸಮಯೋಚಿತ ಸಮಾಲೋಚನೆಗಾಗಿ ಸಾರ್ವಜನಿಕ ಡೊಮೇನ್ನಲ್ಲಿ ಇರಿಸಲು ಮಂಡಳಿಯು ಶಿಫಾರಸು ಮಾಡಿದೆ. ಪಾಲುದಾರರಿಂದ ಸ್ವೀಕರಿಸಿದ ಪ್ರತಿಕ್ರಿಯೆಯ ಆಧಾರದ ಮೇಲೆ ಅಗತ್ಯವಿರುವ ಬದಲಾವಣೆಗಳು, ತಿದ್ದುಪಡಿಗಳನ್ನು ಅನುಮೋದಿಸಲು ಕೇಂದ್ರ ಹಣಕಾಸು ಸಚಿವರಿಗೆ ಅಧಿಕಾರ ನೀಡಲಾಯಿತು. ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ನಲ್ಲಿನ ಹೆಚ್ಚುವರಿ ಬಾಕಿ, ಶೂನ್ಯ ದರದ ಪೂರೈಕೆಗಳು ಮತ್ತು ಸರಕು ತಯಾರಿಸಲು ಬಳಸುವ ಒಳಹರಿವುಗಳ ಮೇಲಿನ ತೆರಿಗೆ ದರವು ತಯಾರಾದ ಅಂತಿಮ ಸರಕಿನ ಮೇಲಿನ ತೆರಿಗೆ ದರಕ್ಕಿಂತ ಹೆಚ್ಚಿರುವ ತೆರಿಗೆ ರಚನೆಗೆ ಸಂಬಂಧಿಸಿದ ಮರುಪಾವತಿ ಕ್ಲೈಮ್ಗಳ ಸಿಸ್ಟಮ್ ಆಧಾರಿತ ಸಂಸ್ಕರಣೆ ಮತ್ತು ಮಂಜೂರಾತಿಯನ್ನು 2 ಹಂತಗಳಲ್ಲಿ ಒದಗಿಸಲು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 54 ಮತ್ತು ಸಂಬಂಧಿತ ಸಿಜಿಎಸ್ಟಿ ನಿಯಮಗಳು 2017 ತಿದ್ದುಪಡಿ ಮಾಡಲು ಜಿಎಸ್ಟಿ ಮಂಡಳಿಯು
ಶಿಫಾರಸು ಮಾಡಿದೆ. ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ನಲ್ಲಿರುವ ಹೆಚ್ಚುವರಿ ಬಾಕಿಯ ಸಂಪೂರ್ಣ ಮರುಪಾವತಿ ಕ್ಲೈಮ್ ಅನ್ನು ಅಧಿಕಾರಿ ಹಸ್ತಕ್ಷೇಪವಿಲ್ಲದೆ ಸಿಸ್ಟಮ್ ಸ್ವಯಂಚಾಲಿತವಾಗಿ ಮಂಜೂರು ಮಾಡುತ್ತದೆ. ಸ್ವೀಕೃತಿ ಅಥವಾ ಕೊರತೆ ಮೆಮೊ ಹೊರಡಿಸಲು ಇರುವ ಕಾಲಮಿತಿಯನ್ನು 15 ದಿನಗಳಿಂದ 10 ದಿನಗಳಿಗೆ ಇಳಿಸಲಾಗುತ್ತದೆ. ಅರ್ಜಿ ಸಲ್ಲಿಸಿದ 10 ದಿನಗಳೊಳಗೆ ಸಂಬಂಧಿಸಿದ ಅಧಿಕಾರಿ ಸ್ವೀಕೃತಿ ಅಥವಾ

ಕೊರತೆ ಮೆಮೊ ಹೊರಡಿಸದಿದ್ದಲ್ಲಿ ಸಿಸ್ಟಂ ಮೂಲಕ ಸ್ವೀಕೃತಿ ನೀಡಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಶೂನ್ಯ ದರದ ಪೂರೈಕೆಗಳು ಮತ್ತು ತಲೆ ಕೆಳಗಿನ ತೆರಿಗೆ ರಚನೆಗೆ ಸಂಬಂಧಿಸಿದ ಮರುಪಾವತಿ ಅರ್ಜಿಗಳಲ್ಲಿ ವ್ಯವಸ್ಥೆಯು ಅಪಾಯವನ್ನು ಗುರುತಿಸಿ ಮೌಲ್ಯಮಾಪನ ಮಾಡುವ ಆಧಾರದ ಮೇಲೆ ಅಧಿಕಾರಿಯ ಮಧ್ಯಪ್ರವೇಶವಿಲ್ಲದೆ ಕ್ಲೈಮ್ ಮಾಡಲಾದ ಮೊತ್ತದ ಶೇಕಡ 90%ರಷ್ಟನ್ನು ವ್ಯವಸ್ಥೆಯ ಮೂಲಕ ಸ್ವಯಂಚಾಲಿತವಾಗಿ ತಾತ್ಕಾಲಿಕವಾಗಿ ಮಂಜೂರು ಮಾಡಲಾಗುತ್ತದೆ. ವ್ಯವಸ್ಥೆಯ ಮೂಲಕ ಮರುಪಾವತಿ ಅರ್ಜಿಯನ್ನು ಸೂಕ್ತ ರೀತಿಯಲ್ಲಿ ಪರಿಶೀಲಿಸಿದ ಬಳಿಕ ಅಧಿಕಾರಿಯ ಮಧ್ಯಪ್ರವೇಶವಿಲ್ಲದೆ ವ್ಯವಸ್ಥೆ ಆಧಾರಿತ ಸ್ವಯಂಚಾಲಿತ ಸ್ವೀಕೃತಿ ನೀಡಲಾಗುತ್ತದೆ. ಈ ರೀತಿಯಾಗಿ ಸ್ವೀಕರಿಸಲಾದ ಪ್ರಕರಣಗಳಲ್ಲಿ ಬಾಕಿ ಇರುವ ಮೊತ್ತಗಳನ್ನು ಯಾವುದಾದರೂ ಇದ್ದರೆ ಸರಿಹೊಂದಿಸಿದ ನಂತರ ಶೂನ್ಯ ದರದ ಪೂರೈಕೆಗಳಿಗೆ ಸಂಬಂಧಿಸಿದ ಸಂಪೂರ್ಣ ಮರುಪಾವತಿ ಕ್ಲೇಮ್ ಅನ್ನು ವ್ಯವಸ್ಥೆಯು ಸ್ವಯಂಚಾಲಿತವಾಗಿ ಮಂಜೂರು ಮಾಡುತ್ತದೆ. ಮರುಪಾವತಿ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಿ ಸರಳಗೊಳಿಸಲು ಮಂಡಳಿಯು ಸಿಜಿಎಸ್ಟಿ ಕಾಯ್ದೆ 2017 ಮತ್ತು ಸಿಜಿಎಸ್ಟಿ ನಿಯಮಗಳು 2017 ತಿದ್ದುಪಡಿಗಳನ್ನು ಮಾಡಿ ಮೇಲ್ಮನವಿ ಸಲ್ಲಿಸಲು ಹಾಗೂ ಪಾವತಿಸಿದ ಪೂರ್ವ ಠೇವಣಿಯ ಮರುಪಾವತಿಗೆ ಪಾವತಿಸಬೇಕಾದ ಬಡ್ಡಿಯ ಕುರಿತು ಹೆಚ್ಚಿನ ಸ್ಪಷ್ಟತೆ ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ಮಂಡಳಿಯು ಶಿಫಾರಸುಗಳನ್ನು ಮಾಡಿದೆ. ಅಂತಹ ಪೂರ್ವ ಠೇವಣಿ ಮೊತ್ತದ ಮರುಪಾವತಿಗೆ ಅನ್ವಯಿಸುವ ಬಡ್ಡಿ ದರಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ನಿಬಂಧನೆಯನ್ನಾಗಿ ಮಾಡಲು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 115 ತಿದ್ದುಪಡಿ ಮಾಡುವುದು ಮತ್ತು ಪೂರ್ವ ಠೇವಣಿ ಮರುಪಾವತಿಯ ಮೇಲಿನ ಬಡ್ಡಿ ದರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಸ್ಪಷ್ಟಪಡಿಸಲು ಸುತ್ತೋಲೆ ಹೊರಡಿಸುವುದು, ಈ ಕ್ರಮಗಳು ಹೆಚ್ಚಿನ ಸ್ವಯಂಚಾಲಿತ ವ್ಯವಸ್ಥೆ ಮತ್ತು ಕಡಿಮೆ ಮಾನವ ಹಸ್ತಕ್ಷೇಪದ ಮೂಲಕ ಮರುಪಾವತಿ ಪ್ರಕ್ರಿಯೆಯನ್ನು ಸರಳಗೊಳಿಸಿ ತ್ವರಿತಗೊಳಿಸಲಿವೆ. ಇದರಿಂದ ಅರ್ಹ ಮರುಪಾವತಿಗಳನ್ನು ಸಮಯೋಚಿತವಾಗಿ ಮಂಜೂರು ಮಾಡಲು ಅನುಕೂಲವಾಗುವುದರ ಜೊತೆಗೆ ತೆರಿಗೆದಾರರ ಅನುಸರಣೆ ಹೊರೆ ಮತ್ತು ಇಲಾಖೆಯೊಂದಿಗಿನ ನೇರ ಸಂಪರ್ಕವೂ ಕಡಿಮೆಯಾಗಲಿದೆ. ಸ್ವಯಂಚಾಲಿತ ವ್ಯವಸ್ಥೆಯ ಪರಿಚಯವು ಪಾರದರ್ಶಕತೆ, ಖಚಿತತೆ ಮತ್ತು ಏಕರೂಪತೆಯನ್ನು ಖಚಿತಪಡಿಸುವುದರ ಜೊತೆಗೆ ತೆರಿಗೆದಾರರ ನಗದು ಹರಿವನ್ನು ಸುಧಾರಿಸಲಿದೆ. ಬೇಡಿಕೆ ನೋಟಿಸ್ಗಳು, ನಿರ್ಣಯ ಆದೇಶಗಳು ಮತ್ತು ಮೇಲ್ಮನವಿ ಆದೇಶಗಳನ್ನು ಹೊರಡಿಸುವ ಪ್ರಕ್ರಿಯೆಯನ್ನು ಸರಳಗೊಳಿಸಲು ತೆರಿಗೆ ಅಧಿಕಾರಿಗಳಿಗೆ ಸಮಗ್ರ ಮಾರ್ಗಸೂಚಿಗಳನ್ನು ಒದಗಿಸುವ ಸುತ್ತೋಲೆ ಹೊರಡಿಸಲು ಜಿಎಸ್ಟಿ ಮಂಡಳಿ ಶಿಫಾರಸು ಮಾಡಿದೆ. ಇದಲ್ಲದೆ ಅನುಸರಣೆ ಹೊರೆ ಮತ್ತು ವ್ಯಾಜ್ಯಗಳನ್ನು ಕಡಿಮೆ ಮಾಡಲು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 73, 74 ಮತ್ತು ಸೆಕ್ಷನ್ 74A ತಿದ್ದುಪಡಿಗಳನ್ನು ಮಾಡಲು ಮಂಡಳಿ ಶಿಫಾರಸು ಮಾಡಿದೆ. ಬಂಧನ ಮತ್ತು ಕಾನೂನು ಕ್ರಮಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ತರ್ಕಬದ್ಧಗೊಳಿಸುವುದು, ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 69 ಕೈಬಿಡುವ ಮೂಲಕ ಜಿಎಸ್ಟಿ ಅಡಿಯಲ್ಲಿ ಬಂಧನಕ್ಕೆ ಇರುವ ಅಧಿಕಾರವನ್ನು ಸಂಪೂರ್ಣವಾಗಿ ಹಿಂಪಡೆಯಲು ಮಂಡಳಿ ಶಿಫಾರಸು ಮಾಡಿದೆ. ಪ್ರಗತಿಪರ ಮತ್ತು ವಿಶ್ವಾಸ ಆಧಾರಿತ ತೆರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ವಂಚನೆ ಮತ್ತು ತೆರಿಗೆ ವಂಚನೆ ವಿರುದ್ಧ ಪರಿಣಾಮಕಾರಿ ತಡೆ ಮುಂದುವರಿಸಿಕೊಂಡು ಮಂಡಳಿಯು ಕೆಳಗಿನ ಕ್ರಮಗಳನ್ನು ಶಿಫಾರಸು ಮಾಡಿದೆ. ಕಾನೂನು ಕ್ರಮ ಜರುಗಿಸಲು ಇರುವ ಹಣಕಾಸಿನ ಮಿತಿಯನ್ನು 1 ಕೋಟಿ ರೂಪಾಯಿನಿಂದ 5 ಕೋಟಿ ರೂಪಾಯಿಗೆ ಹೆಚ್ಚಿಸುವುದು, ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 132(1) ಕ್ಲಾಸ್ ಸಿಗೆ ತಿದ್ದುಪಡಿ ಮಾಡಿ ಸರಕುಗಳು ಅಥವಾ ಸೇವೆಗಳ ಸ್ವೀಕೃತಿ ಇಲ್ಲದೆ ಅಥವಾ ಇನ್ವಾಯ್ಸ್ ಅಥವಾ ಬಿಲ್ ಇಲ್ಲದೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವಂಚನೆಯಿಂದ ಪಡೆಯುವ ಅಪರಾಧವನ್ನು ಮಾತ್ರ ಒಳಗೊಳ್ಳುವಂತೆ ಮಾಡುವುದು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 132 ಅಡಿಯಲ್ಲಿ ವಿವಿಧ ಅಪರಾಧಗಳಿಗೆ ವಿಧಿಸುವ ಶಿಕ್ಷೆಯ ಪ್ರಮಾಣವನ್ನು ತರ್ಕಬದ್ಧಗೊಳಿಸುವುದು, ಇವೇ ಬಿಲ್ಗೆ ಸಂಬಂಧಿಸಿದ ನಿಬಂಧನೆಗಳನ್ನು ತರ್ಕಬದ್ಧಗೊಳಿಸುವುದು, ನಿರ್ದಿಷ್ಟ ಗುಪ್ತಚರ ಮಾಹಿತಿಯ ಆಧಾರದ ಮೇಲೆ ಮತ್ತು ಜಂಟಿ ಆಯುಕ್ತರ ಹುದ್ದೆಗಿಂತ ಕಡಿಮೆಯಲ್ಲದ ಅಧಿಕಾರಿಯ ಅನುಮತಿಯೊಂದಿಗೆ ಮಾತ್ರ ಸರಕುಗಳನ್ನು ಸಾಗಿಸುವ ವಾಹನವನ್ನು ತಡೆಹಿಡಿಯಬಹುದು. ಪೂರೈಕೆದಾರ ಅಥವಾ ಸ್ವೀಕರಿಸುವವರಲ್ಲಿ ಯಾರಾದರೂ ತಪಾಸಣೆ ನಡೆಯುತ್ತಿರುವ ರಾಜ್ಯದಲ್ಲಿ ನೆಲೆಸಿದ್ದರೆ ಅಥವಾ ನೋಂದಾಯಿತರಾಗಿದ್ದರೆ ಮಾತ್ರ ತಪಾಸಣೆ ಮತ್ತು ನಂತರದ ತಡೆ ವಶಪಡಿಸಿಕೊಳ್ಳುವ ಕ್ರಮ ಕೈಗೊಳ್ಳಬಹುದು. ಸಾಗಣೆ ನಡೆಯುವ ಇತರ ರಾಜ್ಯಗಳಲ್ಲಿ ತಡೆಹಿಡಿಯುವಂತಿಲ್ಲ. ಇವೇ ಬಿಲ್ ಸೃಜಿಸಲಾಗಿಲ್ಲದಿದ್ದರೆ ಅಥವಾ ಸರಕುಗಳ ಮೂಲ ಅಥವಾ ಗಮ್ಯಸ್ಥಾನವನ್ನು ತೋರಿಸುವ ಯಾವುದೇ ದಾಖಲೆ ವಾಹನದಲ್ಲಿ ಇಲ್ಲದಿದ್ದರೆ ಸಂಬಂಧಿತ ಅಧಿಕಾರ ವ್ಯಾಪ್ತಿಯನ್ನು ಲೆಕ್ಕಿಸದೆ ಸರಕುಗಳನ್ನು ತಪಾಸಣೆ ಮಾಡಬಹುದು, ತಡೆ ಹಿಡಿಯಬಹುದು ಅಥವಾ ವಶಪಡಿಸಿಕೊಳ್ಳಲೂಬಹುದು. ಇದರಿಂದ ಸರಕುಗಳು ಮತ್ತು ವಾಹನಗಳ ಸುಗಮ ಸಂಚಾರಕ್ಕೆ ಅನುಕೂಲವಾಗುವುದರ ಜೊತೆಗೆ ವ್ಯಾಪಾರ ಪೂರೈಕೆ ಮತ್ತು ಸಾರಿಗೆ ಕಾರ್ಯಕ್ಷಮತೆ ಸುಧಾರಿಸಲಿದೆ. ಬೌದ್ಧಿಕ ಆಸ್ತಿ ಹಕ್ಕುಗಳ ವರ್ಗಾವಣೆಯನ್ನು ತಾತ್ಕಾಲಿಕವಾಗಿರಲಿ ಅಥವಾ ಶಾಶ್ವತವಾಗಿರಲಿ ಏಕರೂಪವಾಗಿ ಸೇವೆಗಳ ಪೂರೈಕೆ ಎಂದು ಪರಿಗಣಿಸುವಂತೆ ಸಿಜಿಎಸ್ಟಿ ಕಾಯ್ದೆ 2017 Schedule 2 ತಿದ್ದುಪಡಿ ಮಾಡಲು ಮಂಡಳಿ ಶಿಫಾರಸು ಮಾಡಿದೆ. ಇದರಿಂದ ಜಿಎಸ್ಟಿ ಅನುಸರಣೆ ಸರಳವಾಗುವುದರ ಜೊತೆಗೆ ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಸಂಬಂಧಿಸಿದ ಗಡಿಯಾಚೆಯ ವಹಿವಾಟುಗಳು ಸುಗಮವಾಗಲಿವೆ. ಹಿಂದಿನ ಹಣಕಾಸು ವರ್ಷದಲ್ಲಿ ವಾರ್ಷಿಕ ವಹಿವಾಟು 5 ಕೋಟಿ ರೂಪಾಯಿವರೆಗೆ ಇರುವ ತೆರಿಗೆದಾರರು ಸಿಜಿಎಸ್ಟಿ ಕಾಯ್ದೆ 2017 Section 39(1) ಅಡಿಯಲ್ಲಿ ಸಲ್ಲಿಸಬೇಕಾದ ರಿಟರ್ನ್ ಅನ್ನು ವಿಳಂಬವಾಗಿ ಸಲ್ಲಿಸಿದ್ದರೂ ಅದು ಸಲ್ಲಿಸಬೇಕಾಗಿದ್ದ ತಿಂಗಳ ಅಂತ್ಯದೊಳಗೆ ಸಲ್ಲಿಸಿದರೆ ಅಂತಹ ವಿಳಂಬಿತ ರಿಟರ್ನ್ಗೆ ವಿಧಿಸುವ ವಿಳಂಬ ಶುಲ್ಕವನ್ನು ಮನ್ನಾ ಮಾಡಲು ಜಿಎಸ್ಟಿ ಮಂಡಳಿ ಶಿಫಾರಸು ಮಾಡಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಸ್ಕ್ರ್ಯಾಪ್, ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ಸ್ ತ್ಯಾಜ್ಯ ಹಾಗೂ ಸ್ಕ್ರ್ಯಾಪ್ ಟೈರ್ಗಳ ತ್ಯಾಜ್ಯ ಮತ್ತು ಸ್ಕ್ರ್ಯಾಪ್ ಮತ್ತು ಬಳಸಿದ ಅಡುಗೆ ಎಣ್ಣೆಯನ್ನು ನೋಂದಾಯಿತರಲ್ಲದ ವ್ಯಕ್ತಿಯು ನೋಂದಾಯಿತ ವ್ಯಕ್ತಿಗೆ ಪೂರೈಸಿದಾಗ ಪೂರೈಕೆದಾರರು ಮಿತಿ ದಾಟಿದಾಗ ನೋಂದಣಿ ಮಾಡಿಕೊಳ್ಳಬೇಕು ಎಂಬ ಷರತ್ತು

0: ಒಳಪಟ್ಟು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಂ ಆರ್ಸಿಎಂ ಅಡಿಯಲ್ಲಿ ತರುವುದು ಮತ್ತು ಆರ್ಸಿಎಂ ಅಡಿಯಲ್ಲಿ ಪಾವತಿಸಲು ಹೊಣೆಗಾರರಾಗಿರುವ ಸ್ವೀಕೃತಿದಾರರು ಪೂರೈಕೆದಾರರು ಮಿತಿಯೊಳಗಿದ್ದರೂ ತೆರಿಗೆ ಪಾವತಿಸಬೇಕಾಗುತ್ತದೆ. ನೋಂದಾಯಿತ ವ್ಯಕ್ತಿಯಿಂದ ನೋಂದಾಯಿತ ವ್ಯಕ್ತಿಗೆ ಇಂತಹ ನಿರ್ದಿಷ್ಟ ತ್ಯಾಜ್ಯ ಮತ್ತು ಸ್ಕ್ರ್ಯಾಪ್ ಪೂರೈಸಿದಾಗ ಶೇಕಡಾ 2ರ ತೆರಿಗೆ ಮೂಲದಲ್ಲೇ ಕಡಿತ ಪರಿಚಯಿಸಲಾಗಿದೆ. ಮರು ಟ್ರೆಡ್ ಮಾಡಿದ ಟ್ರ್ಯಾಕ್ಟರ್ ಟೈರ್ಗಳ ಮೇಲಿನ ಜಿಎಸ್ಟಿ ದರವನ್ನು ಹೊಸ ಟ್ರ್ಯಾಕ್ಟರ್ ಟೈರ್ಗಳಿಗೆ ಅನ್ವಯಿಸುವ ಜಿಎಸ್ಟಿ ದರಕ್ಕೆ ಹೊಂದಾಣಿಕೆ ಮಾಡುವ ಮೂಲಕ ಪ್ರಸ್ತುತ ಇರುವ ತೆರಿಗೆ ವ್ಯತ್ಯಾಸವನ್ನು ಸರಿಪಡಿಸುವುದು, ವಿದ್ಯುತ್ ಚಾಲಿತ ವಾಹನವನ್ನು ಬಳಸಿ ಸೇವೆಯನ್ನು ಒದಗಿಸುವ ಮತ್ತು ಬ್ಯಾಟರಿ ಚಾರ್ಜಿಂಗ್ ವೆಚ್ಚವನ್ನು ಒಟ್ಟು ಮೊತ್ತದಲ್ಲಿ ಸೇರಿಸಿರುವ ಆಪರೇಟರ್ಗಳೊಂದಿಗಿನ ಪ್ರಯಾಣಿಕರ ಸಾರಿಗೆ ಸೇವೆಗಳು ಮತ್ತು ಮೋಟಾರು ವಾಹನಗಳ ಬಾಡಿಗೆ ಸೇವೆಗಳ ಮೇಲೆ ನಿರ್ಬಂಧಿತ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನೊಂದಿಗೆ ಶೇಕಡಾ 5ರ ದರದಲ್ಲಿ ಜಿಎಸ್ಟಿ ಪಾವತಿಸಲು ಆಯ್ಕೆಯನ್ನು ಒದಗಿಸುವುದು, ಇ ಕಾಮರ್ಸ್ ಆಪರೇಟರ್ ಮೂಲಕ ಸರಕುಗಳನ್ನು ಪೂರೈಸುವ ಆರ್ಡರ್ ಮಾಡುವ ಸಂದರ್ಭದಲ್ಲಿ ಅಂತಹ ಸರಕುಗಳಿಗೆ ಸಂಬಂಧಿಸಿದ ವಿತರಣಾ ಸೇವೆಗಳಿಗೆ ಐಟಿಸಿ ಇಲ್ಲದೆ ಶೇಕಡಾ 5ರ ಜಿಎಸ್ಟಿ ದರವನ್ನು ನಿಗದಿಪಡಿಸುವುದು.
1: ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿದೆ 9:30. ನೀವೆಲ್ಲರೂ ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ರಾತ್ರಿಯ ಸಮಯಕ್ಕೆ ಬಂದಿದ್ದೀವಿ. ಈ ಒಂದು ಹೊತ್ತಿನಲ್ಲಿ ನೀವು ರೊಮ್ಯಾಂಟಿಕ್ ಹಿಂದಿ ಗೀತೆಗಳನ್ನು ಕೇಳುವಂತಹ ಸಮಯ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸುಕೂನ್ ಕೆ ಪಲ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಏನು ಮಾಡ್ತಾ ಇದ್ದೀರಾ ಎಲ್ಲರೂ? ಊಟ ಮಾಡ್ತಾ ಇದ್ದೀರಾ ಅಥವಾ ಊಟ ಆಯ್ತಾ ಅಥವಾ ಊಟದ ತಯಾರಿನೇ ಏನು ನಡೀತಾ ಇದೆಯಾ? ಏನಾದರೂ ಆಗಿರಲಿ, ಒಟ್ಟಿನಲ್ಲಿ ನಮ್ಮ ಹಾಡುಗಳನ್ನು ಕೇಳ್ಕೊಳ್ತಾ ನೀವು ಕೆಲಸ ಮಾಡಿ ಆಯಿತಾ? ಇಡೀ ದಿನ ಕೆಲಸ ಮಾಡಿ ದೇಹ ಸುಸ್ತಾಗಿರುತ್ತಲ್ವ, ಆ ದೇಹಕ್ಕೆ ಒಂದು ಒಳ್ಳೆಯ ಮಾಯಾಲೋಕಕ್ಕೆ ಕರ್ಕೊಂಡು ಹೋಗಬೇಕಲ್ವಾ? ಆ ಮಾಯಾಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಾನು ರೆಡಿಯಾಗಿದ್ದೀನಿ ನಮ್ಮ ಹಾಡುಗಳ ಮುಖಾಂತರ. ಹಾಡುಗಳನ್ನು ಕೇಳ್ತಾ ಮನಸ್ಸಿಗೆ ಉಲ್ಲಾಸವನ್ನು ತಂದ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಸುಕೂನ್ ಕೆ ಪಲ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇದೆ ಕುಮಾರ್ ಸಾನು ಹಾಗೆ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ, ಅದಾದ ಮೇಲೆ ಅನುರಾಧ ಪಾಡ್ವಾಲ್ ಹಾಗೆ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆ. ಈ ಎರಡು ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇರೋದು ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ. ಇದು ಸುಕೂನ್ ಕೆ ಪಲ್ ಕಾರ್ಯಕ್ರಮ.

ಸಮಯ ಆಗಿದೆ 9:45 ನೀವೆಲ್ಲ ಟ್ಯೂನ್ ಮಾಡಿರೋದು ಸುಕೂನ್ ಕೇಪಲ್ ಕಾರ್ಯಕ್ರಮ. ಸುಕೂನ್ ಕೇಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿದೆ, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ಯ ಅವರು ಹಳೆಯ ಮಧುರ ಗೀತೆಗಳನ್ನು, ಮಧುರ ಗೀತೆಗಳು ಮನಸ್ಸಿಗೆ ಖುಷಿ ಕೊಡ್ತಾ ಇದೆ ಸುಕೂನ್ ಕೇಪಲ್ ಕಾರ್ಯಕ್ರಮಕ್ಕೆ. ಸುಕೂನ್ ಕೇಪಲ್ ಕಾರ್ಯಕ್ರಮ ಹೃದಯ ಸ್ಪರ್ಶಿಯಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರ ತಾವರೆಕೆರೆ ಅವರು ಕುಣಿಗಲ್ ತಾಲೂಕಿನಿಂದ, ವೆರಿ ನೈಸ್ ಸೂಪರ್ ಪ್ರೋಗ್ರಾಮ್ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ, ಸೂಪರ್ ಸಾಂಗ್ಸ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಸೋಚೋ ಕೆ ಜೀಲೋನು ಅನ್ನುವಂತಹ ಗೀತೆ, ಮಿಷನ್ ಕಾಶ್ಮೀರ್ ಸಿನಿಮಾದ ಗೀತೆ ಇದು. ಅದಾದಮೇಲೆ ಮತ್ತೊಂದು ಗೀತೆ ಬರ್ತಾ ಇದೆ, ಕ್ಯಾ ಹುವಾ ತುಜೆ ಅನ್ನುವಂತಹ ಗೀತೆ ಸೋನು ನಿಗಮ್ ಹಾಗೆ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಸ್ಕೂಲ್ ಕೇಪಲ್ ಕಾರ್ಯಕ್ರಮ ಸಾಗ್ತಾ ಇದೆ. ಕಾರ್ಯಕ್ರಮದ ಕಡೆಯ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತದೆ. ಜರಾ ಜರಾ ಅನ್ನುವಂಥ ಗೀತೆ ಅದಾದ ಮೇಲೆ ಸುಕೂನ್ ಕೇಪಲ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತಕ್ಕೆ ಬಂದಿದ್ದೀವಿ. 10 ಗಂಟೆಯ ನಂತರ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀನಿ.

ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ. ಸಮಯ ಆಗಿದೆ 10:01. ಇನ್ನೇನು 2 ನಿಮಿಷದ ಹೋಗ್ತಾ ಇದೀವಿ. ಈ ಹೊತ್ತಿನ ಕಾರ್ಯಕ್ರಮ ಯಾವುದು ಗೊತ್ತಲ್ಲ, ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕನಸಿನ ಲೋಕದಲ್ಲಿ ಪ್ರಯಾಣ ಮಾಡೋದಕ್ಕೆ ನೀವೆಲ್ಲರೂ ಸಿದ್ಧವಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಕನಸಿನ ಲೋಕಕ್ಕೆ ಕರೆದೊಯ್ಯೋದಕ್ಕೂ ಕೂಡ ರೆಡಿಯಾಗಿದ್ದೀನಿ. ಒಂದಷ್ಟು ಗೀತೆಗಳನ್ನು ಆಲ್ರೆಡಿ ನಾನು ಕ್ಯೂ ಮಾಡ್ಕೊಂಡಿದ್ದೀನಿ. ಹಾಡುಗಳನ್ನು ಕೇಳ್ತಾ ನಿಮ್ಮ ನಿದ್ರೆಗೆ ನೀವು ಜಾರಿ ಅಂತ ಹೇಳ್ತಾ ದಿನದ ಆಯಾಸವನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಒಳ್ಳೊಳ್ಳೆ ಗೀತೆಗಳನ್ನು ತೊಗೊಂಡು ಬಂದಿದ್ದೀನಿ. ಕೇಳಿ ಎಂಜಾಯ್ ಮಾಡ್ತಾ ಇರಿ. ಇದು ಕನಸಿನ ಲೋಕ ಕಾರ್ಯಕ್ರಮ ಎಫ್ ಎಂ ರೈನ್ಬೋ.

ಸಮಯ ಆಗಿದೆ 10:15. ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಇದ್ದೀವಿ. ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿದರೆ ಕನಸಿನ ಲೋಕಕ್ಕೆ ಸ್ವಾಗತ. ಮೈ ಫೇವ್ರೆಟ್ ಪ್ರೋಗ್ರಾಮ್ ಇದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮತ್ತೊಂದು ಸಂದೇಶ ಬಂದಿದೆ. ಶಂಭುಲಿಂಗಗೌಡ ಹರಪನಹಳ್ಳಿ ತಾಲೂಕಿನಿಂದ ಅರಸೀಕೆರೆಯಿಂದ ಸಂದೇಶಗಳನ್ನು ಕಳಿಸಿದಿರಿ. ಊಟ ಮಾಡ್ತಾ ಗೀತೆಗಳನ್ನು ಕೇಳ್ತಾ ಇದ್ದೀವಿ ಮೇಡಮ್, ನಿಮ್ಮದು ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ. ಊಟ ಆಯಿತು ನಂದು ಕೂಡ. ಆರಾಮಾಗಿ ಕುತ್ಕೊಂಡು ಹಾಡುಗಳನ್ನು ಕೇಳಿ ಮನಸ್ಸಿಗೆ ಉಲ್ಲಾಸವನ್ನು ನೀಡಿ ಅಂತ ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಓಡಿ ಬಂದೆನು ನಿನ್ನ ನೋಡಲು ಅನ್ನುವಂಥ ಗೀತೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ.

ಸಮಯಾಗಿದೆ 10:26. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಶ್ರೇಯಾ ಘೋಷಾಲ್ ಹಾಡಿದ ಗೀತೆ ತುಂಬಾನೇ ಇಷ್ಟ ಆಯ್ತು ಮೇಡಮ್. ಪ್ರತಿದಿನ ಕನಸಿನ ಲೋಕ ಕೇಳಿದ್ರೆ ಇಡೀ ರಾತ್ರಿ ನೆಮ್ಮದಿಯ ನಿದ್ರೆ ಮಾಡಬಹುದು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬಿಸಿ ಬಿಸಿ ರಾಗಿ ಮುದ್ದೆ ಬೆಂಡೆಕಾಯಿ ಸಾರು ಬಾಳೆಕಾಯಿ ಬಜ್ಜಿ ರೆಡಿ ಇದೆ, ಊಟಕ್ಕೆ ಬನ್ನಿ ಅಂತ ಹೇಳ್ತಿದ್ದಾರೆ ಕಿಶನ್ ರೋಷನ್ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಹ್ವಾನಕ್ಕೆ. ನಂದು ಊಟ ಆಗಿದೆ, ನೀವು ಆರಾಮ ಊಟ ಮಾಡ್ತಾ ಕಾರ್ಯಕ್ರಮವನ್ನು ಕೇಳಿ ಅಂತ ಹೇಳ್ತಾ ಇದ್ದೀನಿ. ಕನಸಿನ ಲೋಕದಲ್ಲಿ ಮಧುರವಾದ ಹಾಡುಗಳನ್ನು ಮನಸ್ಸಿಗೆ ಹಾಡುಗಳನ್ನ ಪ್ಲೇ ಮಾಡ್ತಾ ಇರೋದಕ್ಕೆ ಮನಸ್ಸಿಗೆ ಖುಷಿ ನೀಡ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಿರುವಂತಹ ಮಧುರವಾದ ಹಾಡುಗಳು ಕೇಳ್ತಾ ಕನಸು ಕಾಣುತ್ತಿದ್ದೇವೆ. ಒಳ್ಳೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ NES ಬಡಾವಣೆಯ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾರೋ ಅಂತ ಗೀತೆ ಅಲೆ ಅಲೆಯು ಹಾಡಿದವು ಅನ್ನುವಂತಹ ಗೀತೆ, ನಂದಿತಾ ಹಾಗೆ ರಾಜಕೃಷ್ಣನವರ ಧ್ವನಿಯಲ್ಲಿ ಕೊಡು ಕೊಡುವರವನು ಭಗವಂತ ಅನ್ನುವಂತಹ ಗೀತೆ ಸಂಗಮ ಸಿನಿಮಾದಿಂದ.

ಸಮಯಾಗಿದೆ 10:35. ನೀವೆಲ್ಲರೂ ಕೇಳ್ತಿದ್ದೀರಿ ಕನಸಿನ ಲೋಕ ಕಾರ್ಯಕ್ರಮ. ಹಾಡುಗಳು ಸೂಪರ್ ಆಗಿದೆ, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ವೆಂಕಟೇಶ್ ಫ್ಯಾಮಿಲಿ APMC ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ ಮಂಜುರಾಣಿ, ಹಾಗೆ ಅಮೃತ ವರ್ಷಿಣಿ ಅವರು ಮೈಸೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮೈಸೂರಲ್ಲಿ ಹೇಗ್ ನಡೀತಾ ಇದೆ ದಸರಾ ಸಂಭ್ರಮ? ಕನಸಿನ ಲೋಕದ ಕಾಮನಬಿಲ್ಲಿನ ಮೇಲೆ ಪ್ರಯಾಣಿಸುತ್ತಾ ಪ್ರತಿದಿನ ಆಲಿಸುವ ಗೀತೆಗಳು ಒಂದಕ್ಕಿಂತ ಒಂದು ಸೂಪರ್ ಮೇಡಮ್. ದಿನ ದಿನವೂ ವಿಭಿನ್ನ ಗೀತೆಗಳನ್ನ ಕೇಳ್ತಾ ಕೇಳ್ತಾ ನಿದ್ರೆಗೆ ಜಾರುವ ಪರಮಸುಖ ಯಾರಿಗೆ ತಾನೇ ಬೇಡ. ಪ್ರತಿ ರಾತ್ರಿ ಸುಮಧುರ ಗೀತೆಗಳನ್ನ ಪ್ರಸಾರ ಮಾಡುವ ನಿಮಗೂ ಸುಮಧುರ ಮನಸ್ಸಿನ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಪ್ರಿಯ ಗೆಳೆಯ ಅನ್ನುವಂತಹ ಗೀತೆ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಸಮಯ ಆಗಿದೆ 10:47. ಹಾಡುಗಳನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ಹೇಗೆ ಸಮಯ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ನಿಜ ಹೇಳ್ತೀನಿ, ಟ್ರಾಫಿಕ್ಕಲ್ಲಿ ಬಿಸಿಲು ಕಮ್ಮಿ, ಚಂದ ಟೂ ವೀಲರ್ ಇಲ್ಲ, ಯಪ್ಪ ಧಗ ಧಗ. ತಂಪಾಗಿದ್ರೆ ನಿಮ್ಮ ಶೋಅಲ್ಲಿ ಇಂಪಾಗಿ ಕೇಳ್ತಾ ಕಲರ್ಸ್ ನೋಡ್ಕೊಂಡು ಹೋಗೋದೇ ಮಜಾ ಅಂತ ಹೇಳ್ತಾ ಇದ್ದಾರೆ. ಶಿವರಾಜ್ ಅವರು ದಾಸನಹುಂಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭರಾತ್ರಿ, ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂನಿಂದ. ನಿಮ್ಮ ಸಂದೇಶಗಳು ತುಂಬ ಖುಷಿಯನ್ನು ಕೊಡ್ತಾ ಇದೆ. ಕಾರ್ಯಕ್ರಮದ ಮುಂದಿನ ಗೀತೆ ಬರ್ತಾ ಇದೆ, ಗಪ್ ಚಿಪ್ ಅನ್ನುವಂತಹ ಗೀತೆ, ಸೋನು ನಿಗಮ್ ಹಾಗೆ ಸುಮಾ ಶಾಸ್ತ್ರಿ ಅವರ ಧ್ವನಿಯಲ್ಲಿ.

ಸಮಯ ಆಗಿದೆ 10:52. ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಹಂತಕ್ಕೆ ಕೂಡ ಬಂದ್ಬಿಟ್ಟಿದೀವಿ. ಕಾರ್ಯಕ್ರಮದ ಕಡೆಯ ಗೀತೆಗಳು ನಿಮಗಾಗಿ ಪ್ರಸಾರ ಆಗತ್ತೆ. ಶಾಂತಾಚಾರ್ ಬಡಿಗೇರ್ ಅವರು ಕೊಕ್ಕನೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎಫ್ಎಂ ರೈನ್ಬೋದಲ್ಲಿ ಪ್ರಸಾರವಾಗುವ ಕನಸಿನ ಲೋಕ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇಂಪಾದ ಮಧುರವಾದ ಗೀತೆಗಳನ್ನ ಮನಸ್ಸಿಗೆ ತುಂಬಾ ಸಂತೋಷ ಮತ್ತು ನೆಮ್ಮದಿ ನೀಡ್ತಾ ಇದೆ. ದಿನದ ಆಯಾಸ ಮರೆಸಿ ಸುಂದರವಾದ ಕನಸಿನ ಲೋಕಕ್ಕೆ ಕರೆದೊಯ್ಯುವ ಅದ್ಭುತ ಕಾರ್ಯಕ್ರಮವಾಗಿದೆ. ಧನ್ಯವಾದಗಳು ಮೇಡಮ್, ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು, ಶುಭರಾತ್ರಿ ನಿಮಗೂ ಕೂಡ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಡೆ 2 ಗೀತೆಗಳು ನಿಮಗಾಗಿ ಪ್ರಸಾರ ಆಗುತ್ತೆ. ಹಾಡುಗಳನ್ನು ಕೇಳ್ತಾ ಖುಷಿಯಾಗಿ ಮಲ್ಕೊಳ್ಳಿ, ಒಳ್ಳೆಯ ಕನಸು ಬೀಳಲಿ ನಿಮಗೆ, ಮನಸ್ಸು ಹಗುರವಾಗಲಿ, ಆದಷ್ಟು ಸುಖಕರವಾಗಿ ನಿದ್ದೆ ಮಾಡಿ, ಮನಸ್ಸಿನಲ್ಲಿರುವಂತಹ ಎಲ್ಲ ಚಿಂತೆಗಳನ್ನು ಪಕ್ಕಕ್ಕಿಟ್ಟು ಬರೀ ಹಾಡು, ಮನಸ್ಸು, ಉಲ್ಲಾಸ, ನೆಮ್ಮದಿ ಏನೇ ಆಗಿರಲಿ ಜೀವನದಲ್ಲಿ ಪಾಸಿಟಿವ್ ಆಗಿರೋಣ. ಒಳ್ಳೆ ಇವತ್ತು ಕೆಟ್ಟದಾಗಿದೆ ಅಂತಂದರೆ ನಾಳೆ ಕೆಟ್ಟದಾಗತ್ತೆ ಅಂತಲ್ಲ, ಮುಂದೆ ನಮಗೋಸ್ಕರ ಭಗವಂತನ ಪ್ಲ್ಯಾನ್ಸ್ ಇದ್ದೇ ಇದೆ. ಅದು ಒಳ್ಳೆಯ ಪ್ಲ್ಯಾನ್ಸ್ ಖಂಡಿತವಾಗಿಯೂ ಆಗಿರುತ್ತೆ. ಒಳ್ಳೆಯದನ್ನು ಬಯಸೋಣ, ಒಳ್ಳೆಯದಾಗತ್ತೆ ಅಂತ ನಂಬೋಣ, ಭಗವಂತ ಇದ್ದಾನೆ ನಮ್ಮ ಜೊತೆ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನಾನು ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಕೂಡ ಹತ್ರ ಬರ್ತಾ ಇದೆ. ಸೊ ನಿಮ್ಮೆಲ್ಲರಿಗೂ ಕೂಡ ಟಟ ಬಾಬಾಯ್ ಹೇಳುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಇದ್ದಿದ್ದು ನಾನು ಆರ್ಜಿ ಚೈತ್ರ. ಹಾಗೆ ಸಂಜೆಯಿಂದ ಇವಾಗವರೆಗೂ ಬೆಳಗ್ಗೆಯಿಂದ ನಮ್ಮ ಎಫ್ ಎಂ ರೈನ್ಬೋನ ಕೇಳ್ತಾ ಇರುವಂತಹ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ, ನಮ್ಮ ಜೊತೆ ಮಾತಾಡ್ತೀರಿ, ನಮಗೆ ಮೆಸೇಜಸ್ನ ಕಳಿಸ್ತೀರಿ, ತುಂಬ ಖುಷಿ ಉಂಟು ಮಾಡುತ್ತೆ ನಿಮ್ಮ ಮೆಸೇಜ್ಗಳನ್ನು ಓದ್ತಾ ಇದ್ರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ, ನಿಮ್ಮೆಲ್ಲರ ಪ್ರೀತಿಗೆ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ನಗುವನ್ನು ಹಂಚಿ, ಖುಷಿಯನ್ನು ಹಂಚಿ, ನಿಮ್ಮ ಜೊತೆ ಇರೋರನ್ನು ಕೂಡ ಖುಷಿಯಿಂದ ನೆಮ್ಮದಿಯಿಂದ ಇಟ್ಕೊಳ್ಳಿ. ಜೀವನ ಇರೋದು ಒಂದೇ ರೀ, ಆರಾಮಾಗಿ ನಗ್ನಗ್ತಾ ಎಂಜಾಯ್ ಮಾಡ್ತಾ ಬದುಕೋಣ ಅಂತ ಹೇಳ್ತಾ ನಾನು ಹೊರಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಸಿ ಯು ಟಾಟಾ, ಬಾಯ್.

ಸ್ನೇಹಿತರೆ, ಸಮಯ ಈಗ 11:05 ಹತ್ರ ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ವಾರ್ತೆಗಳ ನಂತರ 11:10 ನಾಳೆ ಬೆಳಗ್ಗೆ 5:53 ವರೆಗೂ ನೀವು FM ಗೋಲ್ಡ್ ಪ್ರಸಾರವನ್ನು ಕೇಳುವಿರಿ. ಶುಭರಾತ್ರಿ.